0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರವ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವ್ರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡ. ಆದ್ರೆ ಈಗಲ್ಲ, ನಾವು ಕುಂದಾಪುರದವರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದವರಿದ್ದು. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡ್ ನೆನ್ಪಾಪ್, ಯಾವ ಹಾಡ್ ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟು ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರ್ ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರ್ ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರ್ ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಅದನ್ನ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
1: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎಂತೋ ಕನ್ಸ್ ಕಟ್ಕೊಂಡ ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳು ತೆಲುಗು ಕನ್ನಡ. ತುಂಬಾ ಖುಷಿ ಇತ್ತು.
0: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
1: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಕ್ಕೆ ಬುದ್ಧಿ ಬಂತ ಆಗಳಕ್ಕಿಂದ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
0: ಜೀವ
1: ಜೀವದ ಗೆಂಟ್ ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ, ಅವ್ರ ಎಂತೆಲ್ಲ ಮ್ಯೂಸಿಕ್ ಆಯ್ಲಿ ಕಲ್ಲಿನ ಕೆಲಸ ಆಯ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರೆ, ಎಫ್ ಎಂ ಅಲ್ಲಿ ವರ್ಕ್ ಮಾಡಿದ್ರೆ, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದೆ. ಸೊ
0: ಮಾವ ಕಲ್ಲಿನ ಕೆಲಸ ಶಿಲ್ಪ ಕೆತ್ತುವಾಗ್ಲೂ ನೀವು ಅವ್ರ ಜೊತೆ ಇದ್ರ?
1: ಹೌದು.
0: ಓ ಓಕೆ. ನಿಮ್ಮ ಮಾವಳಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
1: 10 ವರ್ಷ.
0: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದನೇ ಮಾವನ್ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲೂಯೆನ್ಸ್.
1: ಶಾಲಿಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು.
0: ಅಜ್ಜಿ ಮನೆಗೆ
1: ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು ಮನೆಗೆ,
0: ಇಲ್ಲಿ
1: ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ. ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆ ಬಾರಿಸಿ
0: ವರ್ಕ್,
1: ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲಿ ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕೊ ಬಂದಿತ್ತು.
0: ನಿಮ್ಗೂ ಶಿಲ್ಪಕಲೆ ಎಲ್ಲ ಬತ್ತಾ?
1: ಇಲ್ಲ, ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ ಮಾಡ್ಲಿಕ್ಕೆ.
0: ಈ ಮ್ಯೂಸಿಕ್ ಅನ್ನೋದು ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹೆಂಗದು, ಯಾವ ತರ
1: ಅಂದ್ರೆ, ನಮ್ಮನೇಲಿ ಎಲ್ಲರೂ ಸಂಗೀತವೇ.
0: ಎಲ್ಲೆಲ್ಲೂ ಸಂಗೀತ,
1: ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
0: ಹೌದಾ?
1: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಲಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು.
0: ಇವರಿಬ್ರು
1: ಇಬ್ರು ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
0: ನಿಮ್ಮ ಮೇಲೆ ಆತ ಹೋಯ್ತು, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಣ್ಕೊಂಡ್ಬಂದರು. ಓಕೆ.
1: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೆ ಒಂದು ಖುಷಿ.
0: ಖುಷಿ ಅಲ್ಲ? ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರೂರವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್. ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರ ಪಕ್ಕದ ಮನೆ ಅಣ್ಣನು, ಹಾಂಗೇನೋ ಆತರ ಫೀಲ್ ಬಂದ್ಬಿಟ್ಬಿಟ್ರೆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ, ಅದವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡು ಯಾವ್ದಾರು ನೆನಪಿತ್ತ?
1: ಫಸ್ಟ್ ಆಲ್ಬಮ್
0: ಅಲ್ಲಿ
1: ಪಣಕ್ ಮಕ್ಕಳ ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
0: ನೀವೆಂತ ಮಾಡಿದ್ರಿ ಅದ್ರಲ್ಲಿ?
1: ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅಂತೇಳಿ ಒಂದು ಪಿಕ್ಚರ್ ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದ್ದೆ ಒಂದ್ ಸಾಂಗ್, ಇದನ್ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರಿಗೆ.
0: ವೆರಿ ನೈಸ್.
1: ಅವ್ರು ಸೂಪರ್ ಇತ್ತು ಹಾಡಿದ, ಇದ್ನಿಟ್ಕಂಬ ನಾನು ಹೇಳ್ರಿ. ಕಡಿಕೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ, ಸಿಂಗರ್ಸ್ ಬೇರೆ ಯಾರು ಬೇಡ, ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
0: ಯಾವ ಹಾಡದು?
1: ಮಗರಿಯಾ.
0: ಮಗರಿಯಾ ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡ್ಸಿ ಕಂಬ. ಅಂಜನಿ ಪುತ್ರದ್ದು
1: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯಾ
0: ಮಗರಿಯಾ.
1: ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬರುತ್ತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
0: ಸಿನಿಮಾದಲ್ಲಿ ಬಳಕೆ ಆಗಿರೋದು.
1: ಅಂದ್ರೆ ನನ್ನ ಸಾಂಗ್ ನ ಹಾಡ್ದ ಅಂತ ಹೇಳಿದ್ರೆ ಇದು ನಮ್ಮೂರು ಸಾಂಗ್.
0: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೋರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆನ,
1: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾದ್ರೆ
0: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು ಇದು ನಮ್ಮ ಸಕ್ಕದೈತ ಲಾಯಕ್ ಇತ್ತ ಹಾಡಂತೂ. ಸೊ ಹೆಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನು ಒಂದ್ ಮಾಡ್ಕೆ ಅಂತನಾ, ಅಥವಾ ಹೆಂಗ್ ಅದು?
1: ಶೂಟಿಂಗ್ ಟೈಮ್ ಅಲ್ಲೆಲ್ಲ, ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದದ್ದು. ಗರ್ಗರ್ ಮಂಡಳ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡೋ, ಹೊಡ್ಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರ, ಯಾವ್ದ ಎಂತ ಚಂದ ನಮ್ ಭಾಷಿ ಕೆಂಬುಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆ ಎಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರಿಸ್ಕೊಳ್ಳಿ ಆಸೆ ಮಾವ. ಅದ್ರಲ್ಲ ಆ ಹಾಡಲ್ಲ ನಮ್ ಕಲ್ಚರ್ ಬಗ್ಗೆ, ಅಂದ್ರೆ ಎಂತೆಲ್ಲ ಆಡ್ತಿತ್ತು ನಾವು ನಮ್ಮ ಕಣ್ಮುಂದೆ ಅಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾವೇ ಸ್ಟಿಲ್ ಕ್ಯಾಮರಾ ಇದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳದೆ ಈಗ ಬತ್ರ ಈಗ ಬತ್ರ ಅಂತ ಕಾಯತ ಕಂಡೆ
0: ಫ್ರೆಂಡ್ಸ್.
1: ಯಾರು ಬರ್ಲ, ಎಷ್ಟು ಬೇಜಾರಾಯ್ತು ಅಂದ್ರೆ ನಂಗೆ. ಅಂದ್ರೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಓರಿಯೆಂಟೆಡ್ ಅದೆಲ್ಲ ಮಾಡಿ
0: ಹಾಡು ರೆಡಿ ಇತ್ತ?
1: ಹಾಡು ರೆಡಿ ಇತ್ತು.
0: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು? ಯಾರು ಬರ್ಲ
1: ಯಾರು ಬರ್ಲ.
0: ಅಯ್ಯೋ
1: ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ, ಮಧ್ಯಾಹ್ನ ಉಂಡೆ ಅಲ್ಲಿ
0: ನಂಬಲೇ ಬಾರ್ದು ಅಂತ
1: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ.
0: ಬಸ್ ಸ್ಟ್ಯಾಂಡ್ಗೆ
1: ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಆಟೋದವ್ರ ಹತ್ರ ಬಂಡ ಕೆತ್ತವ್ರ ಹತ್ರ ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
0: ತಗೊಂಡ್ರಿ,
1: ಇದು ನಮ್ಮೂರ ಇದು ನಮ್ಮೂರ ಅಂದೇಳಿ ಹೇಳಿ ಸಾಕು ಅಂತ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟೋದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಕೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು ಅದಲ್ಲಿ, ಅವರು ಇಲ್ಲ ನಾನು ಬತ್ತೆ ಒಬ್ಬನೇ ಇದ್ ಮಾಡೋದು ಬೇಡ ಅನ್ನಳಿ.
0: ಮಾವದಿಕ್ಕಳ ಸಪೋರ್ಟ್ ಒಳ್ಳೆ ಇತ್ತಲ್ಲ?
1: ಹೌದು
0: ಹೌದು,
1: ಮಾವದಿಕ್ಕಳ ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಕೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದು ಅಲ್ಲಿ ಗಾಂಧಿ ಮೈದಾನ ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್, ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಗೆ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
0: ನಿಮ್ಗೆ ಅದೆಲ್ಲ ಅಷ್ಟು ಬರ್ತಿದ್ದು
1: ಅಲ್ಲ, ಅದೇ ಕಲ್ತದ್ ನಾನು
0: ಅದಕ್ಕೋಸ್ಕರ
1: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ದ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡಿದ್ದೆ. ನಾನ್ ಡ್ಯಾನ್ಸ್ ಮಾಡೋದ್ ಪೋರ್ಷನ್ ಅಲ್ಲ, ನನ್ನ ಮಾವನ ಹತ್ರ ಇನ್ನು ಇನ್ನು ಹತ್ತ ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
2: ಓಕೆ,
1: ಡ್ಯಾನ್ಸ್ ಮಾಡುದು
2: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
1: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
2: ಫ್ರೆಂಡ್ಸ್ ಇಲ್ಲ ಈಗ?
1: ಫ್ರೆಂಡ್ಸ್ ಇಲ್ಲ.
2: ನೋ ಫ್ರೆಂಡ್ಸ್? ಕೈ ಕೊಟ್ಟಿದಾರ?
1: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
2: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ ಸಲ ಹೋಗಿ ಕಾಣ್ಕದನ್ ಅಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಹಾಡ್ ಕಂಡಿತ್ತು. ಆದ್ರೂ ನೀವ್ ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡು. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರ. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವ್ರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ?
1: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡ್ತೀರಿ ಈ ತರ ಇಷ್ಟು ಒಳ್ಳೆ ಸಾಂಗ್ ಬತ್ತಿಲ್ಲ ಇತ್ತೇನೋ.
2: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇಂತಿಪ್ಪದು ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇಂತಿಪ್ಪದು. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ದ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಳ, ನಿಮ್ಗದು ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಕ್ ಅದ ಸಿ ಡಿ ಎಲ್ಲ ಪ್ರಿಂಟ್ ಆಗ್ತಿತ್ತು. ಅಂದ್ರೆ ನಾನ್ ಮಹಾನಟಿ ಜಾಯ್ನ್ ಆದ್ದು ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಹಾನಟಿಗೆ ರಜಿಗೆ ಇರ್ತೆ ಅಂತ ಹೇಳಿ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನು ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಬರೀ 10th class ಓದಿದ್ದ?
1: 10th class.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ,
1: ಈಗ ಬೇಕೇ ಬೇಕು ಓದು, ಓದು ಬೇಕೇ ಬೇಕು.
0: ಈಗ ನಿಮ್ಗೆ ಅನ್ಸುತ್ತೆ ನಾನು 10th ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಇನ್ನು ಏನೋ, ಈಗ ನಾವು ಇಲ್ಲಿ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗರೆ ಪ್ಲೀಸ್ ನೋಟ್, ಎಜುಕೇಶನ್ ಬೇಕೇ ಬೇಕು,
1: ಎಜುಕೇಶನ್ ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್
0: ಇಂಪಾರ್ಟೆಂಟ್,
1: ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ಮ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬರ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತ ಹೇಳಿದ್ರೆ, ಇದ್ರಲ್ಲೇ ನಾನು ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ಬರೇ ಮಗನ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ,
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಇಲ್ಲ, ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲ, ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ಬದಾಗೆ ಸಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು?
1: ನಮ್ ಟೀಮ್ ಟೋಟಲ್ ಟೀಮ್ ಇದಿತ್ತು, ಒಂದ್ 10-15 ಜನ ಇದೀರ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲಿ ಕೋಟೇಶ್ವರ ಹಬ್ಬದಾಗ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗ್ ಗೊತ್ತಾದ್ ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟ್ ಶೇರ್ ಆಯ್ತು, ಎಷ್ಟ್ ಲೈಕ್ ಆಯ್ತು, ಎಲ್ ಹೋಯ್ತು, ಎಲ್ ಬಂತ.
1: ಮುಂಚೆ ಗೊತ್ತಾತಿಲ್ಲ ಇತ್ತು. ಫೇಸ್ಬುಕ್ ಮಾತ್ರ ಐತಲ್ಲ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಕ್ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದೇಳಿ. ಯಾವ್ದೋ ಪ್ರೋಗ್ರಾಮ್ ಯಾವ್ದೋ ಇದ್ ಕೊಟ್ರ ಕೂಡಲೇ ಗೊತ್ತಾಗ್ತದೆ ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅಂದೇಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ, ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೇಟ್ ಹಾಡ್ಗಳದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕೀತ್ ಮರ ನೀನು ವಾಲಿ ಕಳಿತ ಹೇಳಿ ಅವತ್ತು ಮಾತಾಡ್ಸ್ಲ ನಾನು ಮೆಸೇಜ್ ಹಾಕಿ ಸುಮ್ಮನೆ ಕಂಡೆ.
0: ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದು, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಲ್ಲಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು, ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಅಮ್ಮ ಒಳ್ಳೆ,
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು?
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದ ಒಂದ್ ದೊಡ್ಡ ಕತೆ ಇತ್ತು.
0: ಅದೆಂತ ಕತೆ?
1: ನಾ ಹೇಳದನ್ನಲ್ಲಿ ಯಾರಿ ಹೇಳ್ಬೇಡ ಅದಿತ್ತಲ್ಲ. ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿದ್ದಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತವನಿಗೆ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡ್ ಇಂದ ಬಪ್ಪತಿಗೆ ಒಬ್ರು ನಮ್ ತುಂಬಾ ಒಳಗಿನರೇ, ನಮ್
0: ಕ್ಲೋಸ್
1: ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕರೆಕ್ಟ್ ಕೊಡ್ತಾರ ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ ಅದ ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರು. ಲಾಸ್ಟಿ ಅದು ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್, ಇದನ್ನ ಇಟ್ಕೊಂಡು ಮಾಡ್ತೇ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡುದು ಸಾಂಗ್.
0: ಬಟ್ ಅದು ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರೂ ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡಿಗೆ ನಾ ಹೇಳದನ್ನ ಹೇಳ್ಬೇಡ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಒಂದ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ, ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ ಈಗ.
0: ಓಕೆ ಓಕೆ.
1: ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರ. ಸೊ ಅಲ್ಲೆಲ್ಲ ಸೆಟಪ್ ಮಾಡಿ ಸಾಯಂಕಾಲ 6 ಗಂಟೆಗೆನ ಹೋಯ್ತು, ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಡಿಕೆ ರಾತ್ರಿ
0: ಓಡುದು ನೀವೇ?
1: ನಮ್ ಟೀಮ್ ಎಲ್ಲ ಒಂದಿಷ್ಟ್ ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು. ನಮ್ ಟೀಮ್ ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ
1: ರೆಡಿ
0: ಎಲ್ಲದಕ್ಕೂ.
1: ಈಗ ಮಧ್ಯಾಹ್ನ ಸಾಂಗ್ ಮಾಡುವ ಹೇಳ್ರು ರೆಡಿ
0: ರೆಡಿ ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ, ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದ್ 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ, ಅದು ಒಳ್ಳೆ ರೀಚ್ ಆಯ್ತು.
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು,
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ, ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕೆ ಆಗ್ಬೋದು, ಒಂದು ಲಿರಿಕ್ಸ್ ಬರೀತಾರೆ, ಒಂದು ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರ, ಅಲ್ಲ ಒಂದು ಸಿಂಗಿಂಗ್ ಮಾಡ್ತಾರ, ಅಲ್ಲಿಗೆ ಅವ್ರ ಕೆಲಸ ಆಯ್ತು, ಅಥವಾ ಇಲ್ಲಿ ಬಂದು ಆಕ್ಟ್ ಮಾಡ್ತಾರ, ಅಥವಾ ಇಲ್ಲಿ ಬಂದು ಸಿನಿಮಾಟೋಗ್ರಫಿ ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರ, ಪ್ರೊಡಕ್ಷನ್ ಮಾಡ್ತಾರ. ಸೊ ಒಂದೊಂದು ಈ ತರದ ಒಂದ್ ಸಾಂಗಿಗೆ ಒಂದು 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ, ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗ್ಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದು ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರುತ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ನಿಮ್ಮ ಮಗು ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕ್ ಅದ್ರ ಕತಿ? ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕೆ ಅಂತ ಆಯ್ತು, ಅದು
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ.
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೇಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದ್ ಎಲ್ಲಿ ಡೀಟೇಲ್ಸ್ ಎಲ್ಲಿ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ದೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ಎಲ್ಲ ನಮ್ ಟೀಮ್ ಇದ್ರಿ ಎಲ್ಲರಲ್ಲ
0: ಹಂಗೇನಿದ್ರ
1: ಲಿರಿಕ್ ಬರೋತ್ತಿಗೆ ಅದೇ ಕೆಲವೊಂದು ಕೊಡದ್ ಸಂಘದ್ದು 50,000 ಆತರದ್ ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕ್ ಈಗ ನಾನು
1: ಫುಲ್ ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದು 1 lakh ತನಕ ಏನೋ ರೀಚ್ ಆಯ್ತು. ನಾ ಹೇಳದಂದಳೆ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಗಳ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತೀರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ, ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ, ಈಗ ನಾವು ಕಂಡ್ರೆ ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಡ್ ನಮ್ಗೂ ಅತ್ತ, ಅದ್ ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ಕೆ ಒಂಚೂರಿ ಹಿಂದ ಅತ್ ನಾವು. ಸೊ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗ್ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗ್ ಪ್ಯಾಷನ್ ಬಿಡೋಕ್ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ದಿರಾವತ್ ಬಸ್ ಸ್ಟ್ಯಾಂಡ್ ಒಬ್ಬನೇ ನಡ್ಕೋತಿಲ್ಲ ಇತ್ತೆ ಟ್ರೈಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೋಯ್, ಅದು ಈಗಳು ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಲ್ಲಿ ಪ್ರೆಷರ್ ಜಾಸ್ತಿ, ಒಂದಿನಕ್ಕೆ 2 ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಳೋದಿರತ್ತ, ತೋರ್ಸೋದಿರತ್ತ. ಸೊ ಆ ಬಿಸಿಯಲ್ಲ ಇದ್ ಮಾಡ್ಕಂ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದಾಪುರಕ್ಕೆ ನಾಳೆ. ಆಲ್ರೆಡಿ ಒಂದ್ ರೆಡಿ ಇತ್ತ, ವಿಜುವಲ್ ಇಲ್ಲ, ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರೋ ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ, ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗ್ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರೂರ್ ಅವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ ಏನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ ಮಜಾ ಇತ್ತು ಸಾಂಗ್. ಇದ ಅದ ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತು
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕೈ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ನ ಕಣ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪನ ಮದಿ ಆಯ್ತಲ್ಲ, ಮತ್ತೆ ಅಪ್ಪ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್, ಅವಳು ಮದ್ಯ ಅವಳ ಪೋಷಣ ಬತ್ತ.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಗೆ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರ ಕಾಣ್ಕ ಈಗ ಮೋದಿ ಆದವರು ಕಾಣ್ಕ, ಮೋದಿ ಐದವರು ಕಾಣ್ಕ, ಮೋದಿ ಆತಿಲ್ಲ ಅಂಬರು ಕಾಣ್ಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ ಹ್ಯಾಂಗೆ?
1: ನಂಗೆ ನನ್ನ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ನೋಡಿ ಕನ್ನಡದ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದ ನಾಳೆ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದು ನಾವು ಅಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
0: ಮ್ಯೂಸಿಕ್ ಕಂಪೋಸರ್,
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡು ಹೇಳಿ ನೀವೇ ಮಾಡ್ರಿ.
0: ಅದ್ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದೇ ಆವರೇಜ್ ಓಡ್ತು. ಅಂದ್ರೆ ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ, ಅಂದ್ರೆ ಒಂದ್ ರೇಂಜ್ ಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದೀರ
0: ಇಷ್ಟಪಟ್ಟು.
1: ತುಂಬಾ ಜನ ನನ್ಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ ನಾನು, ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸ್ ಗೆ ರೆಡಿ ಇತ್ತು, ಅದ್ರದ್ ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ್ ಅಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವರು
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕತಿ ಕೇಳ್ಕೊಳ್ಳೆ, ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ. ಅಂದ್ರೆ ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ, ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ ರೇಂಜ್ಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಅಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದ್ರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ವೆರಿ ನೈಸ್. ಅವರೇ ಅಪ್ರೋಚ್ ಮಾಡಿದ್ರ ಅಥವಾ ನೀವು ಅಪ್ರೋಚ್ ಮಾಡಿದ್ರೆ ಹೆಂಗಾಯ್ತು ಅದು?
1: ಅವರು ಆಕ್ಚುಲಿ ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರ ಅವ್ರು ನಮ್ಮ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ.
0: ಓಕೆ.
1: ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮರ ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ, ಅವರು ಅವ್ರನ್ನು ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದನ್ನ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕನೆಕ್ಟ್
1: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವರು ಕತಿ ಕಾರಲ್ಲಿ ಹೇಳ್ರ ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ ಕತಿ ಇತ್ತ ನರೇಶನ್ ಹೇಳ್ರ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಕ್ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರ ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು. ಕಂಬಳದ ಓರಿಯಂಟೆಡ್ ಅಲ್ಲ. ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೆ.
0: ಒರಿಜಿನಲ್?
1: ಹಾ, ಒರಿಜಿನಲ್ ಸೌಂಡ್. ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡತ್ರ ಈಗ ಕೊಂಬು ಕಹಳೆ, ಕಂಸಾಳೆ, ಚಂಡಿ, ಡೋಲ್, ಫ್ಲೂಟ್, ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳಿ ಹೇಳ್ತಾರೆ, ಮ್ಯೂಸಿಕಲಿ ಹೇಳಿದಾರೆ. ಸ್ಯಾಂಪಲ್ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಪ್ಲಗ್ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡ್ತು.
0: ಓಕೆ.
1: ಸೊ ಸಾಂಗ್ ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ಅದರಲ್ಲಿ ಹೇಳಿದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತ ಸಾಂಗ್. ಕಡಲಿಂದ ನಾಡು ಕಡಲಿಂದ ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರು ಕೇಳ್ರು ಅದು ಕನೆಕ್ಟ್ ಆಯ್ಕ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕ ಅಂತ ಹೇಳಿ.
0: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
1: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
0: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದೇ ಲಿರಿಕ್ಸ್?
1: ಒಂದು ನಾಲ್ಕು ಹಾಡಿಗೆ ಬರ್ದಿರೋ ಅವರು.
0: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು? ಸಿಂಗರ್ಸ್?
1: ಸಿಂಗರ್ಸ್ ಸಿದ್ದಶ್ರೀರಾಮ್ ಅಂದಳಿ ಹಾಡದ್ದ. ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವ್ರ ಇದಕ್ಕೆ ಹಾಡದ್ ಕಡಲಿಂದ
0: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ ಇಂತ ದ ಫೇವ್ರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನ ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೆ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
1: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ನ ಹಾಕಂಕ್ ಇಷ್ಟವೇ ಇಲ್ಲ.
0: ಇಲ್ಲ,
1: ಯಾಕಂದ್ ಹೇಳ್ರೆ ಹೊಸಬರಿ ಹೇಗಳಿಗೆ ಬಪ್ಪುದು ಹೊರಗೆ?
0: ಕರೆಕ್ಟ್.
1: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ಕೊಂಡ್ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
0: ರೈಟ್
1: ಅಲ್ಲ. ಸೊ ಆ ಒಂದ್ ಥಾಟ್ ನಾನು ನೆಕ್ಸ್ಟ್ ಈಗ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ ಬಂದೆ ನಾನು ಒಂದ್ ಸಿನಿಮಾದಲ್ಲಿ. ಎಲ್ಲರೂ ಫೇಮಸ್ ಇದ್ದವ್ರೆ ಹಾಕೋದಾರ ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನು ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ದಶ್ರೀರಾಮ್ ಹಾಡದ್ದು ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು. ಅವ್ರು ಹಾಡಿರೋ ನಾಳೆ ಹಿಟ್ ಆತಿಲ್ಲ. ಅದು ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದು ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತಲ್ಲ ನಂಗೆ. ಹೊಸಬ್ರು ವರ್ಕ್, ಹೊಸಬ್ರು ಬರ್ದಿದ್ರೆ ಅದು
0: ಹೊಸಬರಿಗೆ ಅವಕಾಶ ಕೊಡ್ಕೊಂಡು
1: ಅವಕಾಶ ಬೇಕು.
0: ಅಡ್ಡಿಲ್ಲ ಮರ, ಖುಷಿ ಆಯ್ತು.
1: ನಾನ್ ನೆಕ್ಸ್ಟ್ ಈಗ ಎಲ್ಲರನ್ನ ಹಂಗೆ ಹಿಡಿತ. ಈಗ
0: ಅಂತ ಪೆಕ್ಯುಲರ್ ಯೂನಿಕ್
1: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿ, ಇತ್ತು ನಮ್ ಕುಂದಾಪುರದಲ್ಲೇ ಸುಮಾರು ಜನ. ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಂಡ್, ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ಕ ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರವ್ರ ಟ್ಯಾಲೆಂಟ್ ಹೊರಗ್ ಬದತ್ತು. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಹೇಳಿ ವ್ಲಾಗ್ ಮಾಡ್ರ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ ಗಳ ಇದೆಲ್ಲ ಬರ್ತಿತ್ತು, ದುಡ್ಡು ಕೊಡ್ತಾರ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
0: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಹೋಟ್ಲ್ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವ್ರು ಬ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೆ ಅಂತ ಹಾಪರ್. ಸೊ ಅದಂತೂ ತುಂಬಾ ಜಾಸ್ತಿ. ಅಂದ್ರೆ ನೀವ್ ಹೇಳುದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
1: ಹೌದು ಹೌದು ಹೌದು. ಮತ್ತ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತು, ನೀವ್ ಬ್ಲಾಗೇ ಮಾಡ್ರ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ, ಅದನ್ನ ಅವ್ರು ತಿಳ್ಕಣಕ್ ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರತ್ ಮಕ್ಕಳಿಗೆ, ನಾನು ಎಂತ ಅಚೀವ್ ಮಾಡಕ್ ಮುಂದೆ ನನ್ನ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಎಂತ
0: ಮಾಡುದು, ಕರೆಕ್ಟ್,
1: ಎಂತ ಮಾಡುದು,
0: ಒಂದಿನ ಬ್ಯಾನ್
1: ಆಯ್ತು, ಬ್ಯಾನ್ ಆಯ್ತು 100% ಈ ತರ. ಈಗ ಟಿಕ್ಟಾಕ್ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿಲ್ಲ ಇಂಡಿಯಾದಲ್ಲಿ.
0: ಕರೆಕ್ಟ್.
1: ಸೊ ಇನ್ಸ್ಟಾಗ್ರಾಮ್ ಏನು ಅದೇನು
0: ದೊಡ್ಡ ವಿಷಯ ಅಲ್ಲ,
1: ದೊಡ್ಡ ವಿಷಯವೇ ಅಲ್ಲ,
0: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
1: ಡಿಪೆಂಡ್ ಆಗಿಬಿಡಿ ಅಷ್ಟೇ.
0: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲಾರು ವಿಡಿಯೋ ಮಾಡೋರೆ.
1: ಅಲ್ಲ ಅದಕ್ಕೆ ಕಾಮತಿ ಬೇಜಾರತ್, ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ, ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕಂಡಿ. ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ, ಎಲ್ಲೂ ಮಕ್ಕಳೇ ಇಲ್ಲ,
0: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದು.
1: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ, ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳಿಲ್ಲ ಆಟ ಆಡ್ದೆ, ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನ್ನಿ ಮಾರ್ರೆ ಶೂಟ್ ಮಾಡುವ, ಎಳಕ ಬಂದ ಕೇಸರ ಗಾಡಿ ಅಂದ್ರೆ ಹೇಳಿ
0: ಇದು ನನ್ನೂರು. ಅಲ್ಲ ಈಗ ಹಂಗೆ ಆಯ್ತು ಹಾಯ್, ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದು ಬ್ಯಾಟ್ ಹಿಡ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಳಿಗೆ ನೀವು ಎಂತ ಮಾಡ್ಬೋದು, ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದು ಒಂದು ಅಂಗಡಿ ಅಂತ ಇದೆ, ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕಂತೇಳಿ ಹೇಳಿ, ಮಕ್ಕಳಿಗಂತಲ್ಲ ಯಾರೇ ಬಂದ್ರು. ನೀವು ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ಕಲ್ ಹೋಯ್, ಒಂದು 1 ಗಂಟೆ 1 ಕಾಲ್ ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಕೊಂಡು ಉದ್ದಕ್ಕೂ ಕೂಕೊಂಡಿದ್ರು, ಎಲ್ಲರ ಕೈಲೂ ಮೊಬೈಲ್, ಎಲ್ಲರೂ ಗೇಮ್ ಮಾಡ್ತಾ ಇರುತ್ತೆ, ಎಂತ ಸೀನ್ ಅದು, ಅಯ್ಯೋ ದೇವ ಭಾರತ ಎತ್ತ ಸಾಗುತ್ತಿದೆ ಅಂತ.
1: ಅತ್ಲೆ ಬದಿ ಮುಳುಗಿ ಹೋಗ್ತಿದ್ರು
0: ಗೊತ್ತಾತಿಲ್ಲ, ಓಕೆ
1: ನೀವ್ ಆಲ್ರೆಡಿ ನೀರ್ ಬಂದ್ರು.
0: ಸೊ ಅಷ್ಟು ಬದಲಾಯ್ತು ಅಂದ್ರೆ, ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ, ಆ ಕಾಲದಲ್ಲಿ ಅಷ್ಟಪ್ಪ ಮೊಬೈಲ್ ಸಿಕ್ಲ, ಸಿಕ್ಕೇ ಸಚಿನ್ ಬಸ್ರು ಅಂತ ಸಚಿನ್ ಬಸ್ರು ಹುಡ್ತಾ ಇದ್ರು ಅಲ್ವಾ,
1: ಮೋಸ್ಟ್ಲಿ ಗೇಮ್ ಹಿಡ್ಕ ಓಡಾಡ್ತಿದ್ದೀನಿ.
0: ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ್ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ, ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳೇ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಆಗಿಬಿಟ್ಟಿದೆ.
1: ಮತ್ತಿನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡ್, ಈಗ ನಾವು ಒಂದ್ ಏಜ್ ಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡ್, ಯಾಕಂದ್ ಹೇಳ್ತಾರೆ ಮುಂದ್ ನಾವು ಜೀವನ ಮಾಡಕ್ ನಮ್ಮ ಮನೆಯವ್ರನ್ನ ಕಾಣ್ಕೊಂಡ್ ಅಂತ ಹೇಳ್ತಾರೆ, ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್ ಅವ್ರನ್ನ ಇಟ್ಕೊಂಡ್ ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳಾಗಿ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರೆ,
0: ಬಂದೇ
1: ಬತ್ತರು. ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
1: ಎಂತದು ಮಣ್ಣು ಇಲ್ಲ,
0: ಇಲ್ಲ
1: ಎಂತ ಮಣ್ಣು ಇಲ್ಲ,
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೇ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ?
1: ಅಂದ್ರೆ ಕೆಲವೊಂದು ಕಾಂಪೋಸಿಷನ್ ಹಂಗಾತು, ಅಂದ್ರೆ ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಎಲ್ಲ ಕೇಂದ್ರ ಸ್ವಲ್ಪ ಕಷ್ಟ ಆತು ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ,
1: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲ ಹೇಳಲ್ಲ, ಎಲ್ಲ ಎಲ್ಲಾ ತರವು ಸಾಂಗ್ ಮಾಡಿದೆ, ಎಲ್ಲಾ ತರವು ಪ್ರೋಗ್ರಾಮಿಂಗ್ ಮಾಡಿದ್ದಾನೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
0: ವಾವ್, ಗುಡ್ ಕಾಂಬಿನೇಷನ್.
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ, ತುಂಬಾ ಅವ್ರದ್ದ ಸಾಧಾರಣ ಒಂದು 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
0: ಹೌದಾ?
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲ ನೀವು?
1: ಹಾಡ್ತೆ.
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾಕ್ ಹಾಡಿದ್ದೀರಾ? ನೀವ್ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವ್ ಹಾಡಿ?
1: ನಾನು ಹಾಡಿದೆ.
0: ಯಾವ್ದು?
1: ಸ್ಪಾರ್ಕ್ ಈಗ ನಾಡ್ದು ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
0: ತಮಿಳ?
1: ಇಲ್ಲ ಇಲ್ಲ,
0: ಕನ್ನಡ.
1: ಕನ್ನಡವೇ.
0: ಓಕೆ.
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನ್ನಳಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್,
0: ನೀವೇ ಸಿಂಗರ್?
1: ಹಾ, ಒಂದ್ಸ ಸಿಂಗರ್ ಹತ್ರ ಹಾಡ್ಸಿತ್ತೊಂದು ಆಲ್ರೆಡಿ, ಹಿಂದಿ ಸಿಂಗರ್ ಹತ್ರ ಹಾಡ್ಸದ್ ಆಯ್ತಾ, ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ, ಅವರಿಗೆ ನನ್ನ ವಾಯ್ಸೇ ಬೇಕು ಅವ್ರಿಗೆ, ನಾನ್ ಹಾಡದೇ ಬೇಕಂದ್ರೆ ನಾನ್ ಟ್ರ್ಯಾಕ್ ಹಾಡಿರ್ತೆ ಫಸ್ಟ್, ನಾನ್ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ, ಹಾಗೆ ಹೇಳಲ್ಲ ಮಗರಿ ಅದು ಹಂಗೆ. ಅದ್ ಎಂತ ಹೇಳ್ರೆ, ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನ್ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ. ಅದು ಒಂದ್ಸಲ ಮೈಂಡಲ್ಲಿ ಫಿಕ್ಸ್ ಆದ್ರೆ ಆ ಏರಿಳಿತಗಳು, ಆ ಮೆಲಡಿ, ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ. ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆಗ್ತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
0: ಹೌದಾ? ಓಕೆ, ನೀವು ನಮ್ಮ ಕುಂದಾಪುರದ ಯಾವ್ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರೂರ್ ಅವ್ರು ಹಾಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರೂರ್ ಅವ್ರ ಆತರ ಮಾವಂತರನೆ, ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
1: ನನ್ನ ಸಿನಿಮಾಗೆಲ್ಲ ನಮ್ಮ ಟೀಮಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರಲ್ಲಿ ಬರ್ತಾರೆ ಅವ್ರ ಹತ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ, ಇದೇ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರು ಜನ ಇದ್ರು ಇಲ್ಲಿನಾರೇ, ಎಲ್ಲ ಇಲ್ಲಿನಾರೇ ಆರ್ಟಿಸ್ಟ್ ಎಲ್ಲರೂ ಎಲ್ಲ ಇಲ್ಲಿನಾರೇ.
0: ಅದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸಿಕೊಂಡ್ಮೇಲೆ, ಕೊಂಡಾಗ್ಲೂ ಕೊಂಡಿಲ್ದೆ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ, ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಬ್ಬರು, ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
1: ನಂಗೆ ಅದೇ, ನಾ ಹೇಳಲ್ಲ ಹೊಸಬರು ವರ್ಕ್, ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ತಾರೆ. ಕೆರೆಲಿಪ್ಪು ನೀರ್ ಆತಿತ್ತು, ಕೆರೆಲಿಪ್ಪು ನೀರ್ ಹಾಪ್ಕಾಗ ನದಿ ಕಣಂಗ್ ಹರಿತಾ
0: ಇರ್ಬೇಕು
1: ಅಂದ್ರೆ ಒಬ್ರು ಅವ್ರದ್ ಲೆಗಸಿ ಮುಗ್ದ್ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ, ಅದನ್ನ ಹುಡುಕಕ್ಕ ನಮ್ಗೊಂದು
0: ತಾಳ್ಮೆ ಹಾಕೊಂಡು ಬೇಕು.
1: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
0: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕರ್ಸ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡುತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ? ಏನಾದ್ರು ಚಾನ್ಸೇ ಇಲ್ಲ.
1: ಮಾವ ಮೊನ್ನೆ ಒಂದ್ ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ AIಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ AI ನಮ್ ಬಾಡಿಯಲ್ಲಿ ಕೊಟ್ಟಿದ, ನಮ್ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತಕ್ಕೆ ಅಂತ ಹೇಳಿ ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ ತಲೆಯೊಳಗೆ ಓಡಿ ಅದ್ ನಾವು ಬಾಯಲ್ ಕೇಂದ. ಸೊ ನಮ್ ಇದ್ರೊಳಗೆ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ,
0: 100%
1: ಆತಿಲ್ಲ. ಬಟ್ ಅದೇ ಎಂತ ಹೇಳ್ರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತ AI ಮ್ಯೂಸಿಕ್ AI ವೋಕಲ್ಲ ಕೇಳಕೊಳ್ಳೆ ಆಗೋದತ್ತು. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು AI ಸಾಂಗ್ ಮಾಡಿ ಹಾಕಿದ್ರು ಕೇಳಕೊಳ್ಳೆ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದ್ ಮೀಟರ್ ನಳಿರುತ್ತೆ, ಆ ಪದಕ್ಕೆ ಮೀಟರ್ ನಳಿರುತ್ತೆ, ಆ ಮೀಟರ್ ಇಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ ಎಂತಲ್ಲ ಇವತ್ತು.
0: ಹೌದು,
1: ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಗೆ ಎಫೆಕ್ಟ್ ಆತಿಲ್ಲ.
0: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತ?
1: ಅಂದ್ರೆ
0: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
1: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೆ ನಾಳೆ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಿ ಒಂದ್ ಇದಿತ್ತು, ಅದು ಮಾಡಿಯೇ ಮಾಡ್ತೆ ಒಂದಿನ.
0: ಯಾವ್ದಾದ್ರು
1: ಟಾಪ್
0: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈ ಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
1: 4 ಸಿನಿಮಾ ಇತ್ತು, ಇನ್ನು
0: 4 ಸಿನಿಮಾಗಳು.
1: ಸತ್ಯಸನ್ ಅಫರಿಶ್ಚಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಅದಿನ್ನು ಡಿಸ್ಕಷನ್ ಅಲ್ಲಿ ಇತ್ತು.
0: ಓಕೆ,
1: ಸೊ ಅದು ಒಂದಿತ್ತು.
0: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ, ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಈಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತಾರೆ, ನೀವ್ ಯಾರನ್ನೇ ತಕೊಂಡಿ ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜಾ, ಇಳೆಯರಾಜಾ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಟಿಯೇ ನಾಯಕ ನಟಿಯೇ ಆಗ್ಲಿ, ಅದೊಂದು ಟೈಮಿಗೆ ಅವರು ಪೀರಿಯಡ್ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆ ತರದೊಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕಿಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
1: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು ನನ್ನ ಹತ್ರ ಲೈಬ್ರರಿ ಇತ್ತು. ನಾನು ಡೈಲಿ ರಿಸರ್ಚ್ ಮಾಡ್ತೆ, ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್. ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆತು, ಸೊ ಅದನ್ನ ರಿಸರ್ಚ್ ಮಾಡ್ಕ ಅವಾಗ್ಲೇ ನಾವು ಅದನ್ನ ಮುಂದೋಗ ಸಾಧ್ಯ. ಅದೇ ಕೊಡ್ತಾ ಇಕಂಡ್ರೆ, ಅದೇ ಬಡಿತಾ ಇಕಂಡ್ರೆ
0: 10-10 ವರ್ಷ
1: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇಳೆರಾಜ ಆಗಲಿ, ಹಂಸಲೇಖ ಸರ್ ಆಗಲಿ, ಗುರುಕಿರಣ್ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೇ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ. ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ಕಮ್ಮಿ ಆತಿಲ್ಲ, ಪುರ್ಸೋತಿ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರೆ, ಪ್ರೋಗ್ರಾಮರ್ಸ್ ಕೈ ಕೊಡು ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತ ಫೈನಾನ್ಷಿಯಲ್ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ ಬಂತು, ಆ ಕ್ವಾಲಿಟಿ ಕೊಡುಕಾತಾ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕೆ, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬಿಡ್ತೇನೆ, ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೆ ಇರ್ತೇನೆ ಹೇಳ್ರು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇನೆ ಈಗ.
0: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನುಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ?
1: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
0: ಪ್ಲೇ ಮಾಡ್ತೀರಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
1: ರವಿ ಬಸ್ರೂರ್
0: ಅವರೇ, ಅವರೇ ನಿಮ್ಮ ಫೇವರೇಟ್. ಆ ರವಿ ಬಸ್ರೂರ್ ಅವರನ್ನ ಒಬ್ಬರನ್ನ ಬಿಟ್ರೆ
1: ಮುಂಚೆ ಅವ್ರಂತಕ್ಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿಂದ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ, ಇಲ್ಲಿಂದ ಪತಿಗೂ.
0: ಇದನ್ನ ನಂಗ್ ನಿಮ್ಗೊಂದ್ ಕೇಮ್ಕಿತ್ತು, ನಿಮ್ ನಿಮ್ದು ಉತ್ತರ ಹೇಳಿ, ನಂಗೆ ಇನ್ನೊಂದ್ ಪ್ರಶ್ನೆ ಕೇಮ್ಕಿತ್ತು ಹೇಳಿ.
1: ಅದೇ ಅವ್ರದ್ದೆಲ್ಲ ಲೆಗಸಿ ಅದಿನ್ನು ಇಂಪ್ಯಾಕ್ಟ್ ಹಂಗೆ ಇತ್ತು, ಅದ್ ಮುಂದಿನ ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಂಗೆ ಇತ್ತು. ಮತ್ತೆ ಆಗಳಿಕೆ ಅಂತಂದ್ ಹೇಳಿದ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆಗ್ತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗೆ ಮೊಬೈಲಾಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದು ಸಾಂಗ್ ಬಂದರೆ ಮುದ್ದುಗುಮ್ಮ ಸಾಂಗ್ ಬಂತಂದು ಅನ್ಕೊಣಿ, ಆಯ್ತಾ, ಹಿಂಗೆ ಕಣ್ರಿ ಸ್ಕ್ರಾಲ್ ಮಾಡ್ರಿ
0: ಮತ್ತೊಂದು ಬಂದು,
1: ಹಾಂ ಅಷ್ಟೇ ನೆನಪಿಪ್ಪುದು. ಮುಂಚೆ ಯಾರ ಕ್ಯಾಸೆಟ್ ಹಾಕು ಫಾರ್ವರ್ಡ್ ಮಾಡೋಕೆ ಆತಿಲ್ಲ ಇತ್ತು ಇದ್ರಲ್ಲ ರೇಡಿಯೋದಲ್ಲ, ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದು ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನೂ ಹಾಗೆ, ಜಾಸ್ತಿ ಸಿನಿಮಾ ಬತ್ತಿಲ್ಲ ಇತ್ತು, ಬಂದ್ರೆ ಒಂದು 100 ಡೇಸ್. ಈಗ ಒಂದು ವಾರ ಓಡ್ರೆ 100 ಡೇಸ್ ಓಡ್ದಂಗೆ, ಆ ಲೆವೆಲಿ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
0: ಈಗ ಎಷ್ಟು ಕಾಂಪಿಟೇಷನ್,
1: ಕಾಂಪಿಟೇಷನ್ ಕಿಂತ ಅದೇ ಸಷ್ಟೈನ್ ಆತಿಲ್ಲ
0: ಜಾಸ್ತಿ. ಕರೆಕ್ಟ್ ನೀವ್ ಹೇಳಿದ್ದು, ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್
1: ಅಷ್ಟು
0: ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ಗೆ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ ಹಿಂಗ್ ಬತ್ ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನೋ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರ್ ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನೇ ಕೇಳಿ ಅದು ನನ್ನನ್ನೇ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ, ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
1: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟೋ ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದು ನಮ್ದು ಒಂದು. ಮುಂಚೆ ಹಾಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ, ಅದರಿಂದ ಕೇಂತ ಇರತ್ತೆ. ನಾವು ಇನ್ನೊಂದ್ ಪಿಕ್ಚರ್ ಪಾಪುಲರಿಗೂ ಅದೇ ಕೇಂತ ಇರತ್ತೆ.
0: ಕರೆಕ್ಟ್.
1: ನಂಗೆ ಇನ್ನೂ ನೆನಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, ಮೂರ್ ಕ್ಯಾಸೆಟ್ ಹಾಳು ಮಾಡಿದೆ.
0: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರವ್ರ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
1: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಹರಿಯುವ ಮುನ್ನವೇ. ಆ ಸಾಂಗ್
0: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
1: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
0: ಒಂಚೂರು ನಮ್ಗೆ ಹೇಳ್ತ್ರೆ ನಾವು ಒಂಚೂರು ಕೇಂತ.

0: நின்னே முத்துகும்ம முத்துகும்ம நீ நேனே சத்து மாடதேனே கத்து ஹோதே நன்னே.
1: வாவ் சூப்பர், பியூட்டிஃபுல் பியூட்டிஃபுல். ಕೇಳಿದ್ರೆ ಇದು ಕೇನ್ ಮೇಲೆ ನಿಮ್ಗೂ ಮುದ್ದ ಗುಮ ಹಾಡನ್ನ ಒಂದ್ಸಲ ಕೇನ್ಕ ಕಾಣ್ಕೊಂಡ್ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಮ್ಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನ್ಗೆ ರೊಮ್ಯಾಂಟಿಕ್ ಹಾಡುಗಳಿಷ್ಟ, ನನ್ಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್, ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತೋ, ಅವಳ್ ಮರ್ತಿರ್ತಾಳ, ಅವ್ನ್ ಮರ್ತಿರ್ತಾ, ಈ ತರ ಒಂದು ಸಿಚುವೇಶನ್, ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶ್ ಅಲ್ಲಿ ಕಂಪೋಸ್ ಮಾಡಕ್ಕೆ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್, ಪ್ಯಾಥೋಸ್, ಆರ್ ಜಾಯ್, ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡಳೆ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇರುತ್ತಲ್ಲ, ಸೊ ಎಲ್ಲ ಜಾನರಲ್ಲೂ ಸಾಂಗ್ ಮಾಡ್ಕೊಂಡಳೆ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾರು ಹಳೆ ಸಾಂಗ್, ಯಾವ್ದಾರು ರೇಜ್ ಸಾಂಗ್ ಗಳ ನೆನ್ಪು ಮಾಡ್ಕೊಂಡು, ಯಾವ್ದು ನೆನ್ಪಿಗೆ ಬರ್ತಲ್ಲ ಅಷ್ಟೇ, ಮೆಲಡಿ ಸಾಂಗ್ಸೇ ನೆನ್ಪಿಗೆ ಹೋಗ್ಬೋದು. ಅದೆಲ್ಲ ಸಖತ್ ಸಾಂಗ್ಸ್. ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ, ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ, ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್. ಇಲ್ಲಾಂದ್ರೆ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವ್ ಅದ್ರೊಳಗೆ ಸೇರಿ ಮಾಡುವಂತದ್ದು ವೆರಿ ನೈಸ್. ಸಚಿನ್ ಅವರೇ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡಲೇ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬ, ಕಾಲ್ ತುಂಬ, ಮಂಡಿ ತುಂಬ, ಹೃದಯ ತುಂಬ.
2: ಮಂಡಿ ತುಂಬ ಬೇಡ ಮರ್ರೆ, ಮಂಡಿ ಎಲ್ಲ ಹಾಳಾಗಿದೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡು ಅಂದ್ಕೊಳ್ಳೆ ಸಚಿನ್ ಬಸ್ರೂರವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರ್ ಅವ್ರನ್ನ ಹ್ಯಾಂಗ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರ್ ದ ಮೋಸ್ಟ್ ಅಂತ ಹೇಳೋ ತರ, ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡದಗಳಿಕೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯಲಿಲ್ಲ.

0: ಪ್ರಪಂಚದಾದ್ಯಂತಕ್ಕೆ ನಮ್ದು ಆಪ್ ಇದೆ ರೀ, ನೀವು ಬೆಂಗಳೂರಂಗೇರಿ ಅದ್ರ ಆಚೆಗೆ ಇರಿ, ಎಲ್ರು ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳ್ನಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲಾ ಕೇಳ್ಲಾ ಅಂತಿದ್ರೆ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್
2: ಸಿಕ್ಕೋಕಾಲ್ಕೊಂಡು ಮಾಡ್ತೇನೆ.

0: ಅಣ್ಣ ಏನಣ್ಣ ನಿಂತ್ಕೊಂಡ್ ಮರೆ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕ ತಿರುವುದಾಯ್ತಲ್ಲ ಮರೆ. ತೆಗಿ ತೆಗಿ.
1: ಅಲ್ಲ ಮರ, ನೀವ್ ಈಗ ಕೇಂದ ಸಾಯಂಕಾಲದಾಗ ಇದೀತ, ನಾವಿನ್ ಓಡಿ ಹತ್ತ ಮರ.
0: ಎಲ್ಲೆಲ್ಲ ಸಾಲ ಮಾಡಿದ್ ಹೇಳ್ಕೊಂಬ.

89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ವಾರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್

0: ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಪ್ ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗಿದ್ರು ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ಹೇಗಿದ್ರಿ ಸರ್,
1: ಹುಷಾರಿದ್ರಿಯಾಗಿತ್ತು? ಚೆನ್ನಾಗಿತ್ತು.
0: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ?
1: ನಾನೊಂದು 26 ವರ್ಷದಿಂದ.
0: 26 ವರ್ಷದಿಂದ.
1: ಎಚ್
0: ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
1: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
0: 7 ವರ್ಷ ಆಯ್ತು. ಯಾವ್ದ್ ಲೈಕ್ ಆತ?
1: ಅಡ್ಡಿಲ್ಲ, ಪರವಾಗಿಲ್ಲ.
0: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
1: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
0: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
1: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
0: ತುಂಬಾ
1: ಪ್ರೀತಿಸ್ತೀವಿ.
0: ನಿಮ್ಗೆ ತುಂಬಾ ಇಷ್ಟ?
1: ಹೌದಿಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
0: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
1: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
0: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
1: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರೆ ಇದೆ.
0: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರೆ ಮಕ್ಕಳಿದ್ರ ಅಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆ?
1: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ, ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
0: ಒಂದು ಕಾಲದಲ್ಲಿ ಸರ್. ನಾವು ಎಲ್ಲ ಹೈಸ್ಕೂಲಿಗೆ ಹೋಗಪ್ಪತ್ತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋಯ್ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು. ನಾವು ಮಗಿಗೆ ಒಂದು ಸೀಟ್ ಕೊಡಿ, ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
1: ಅಂತ ಪರಿಸ್ಥಿತಿ ಬಂದಿದೆ.
0: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ತದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು.
1: ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
0: ಶಾಲೆಗಳು.
1: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈಗ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
0: ಎಷ್ಟು
1: ಬೂತ್ ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
0: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯಿ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
1: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
0: ನಮ್ಗೆ ಕಾಳುವಾರ ಅಂದ್ಕೂಡೆ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
1: ಹೌದು,
0: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
1: ಹೌದು.
0: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
1: ಬರ್ದದಲ್ಲ, ಹಿಂದೆ ಜನಪದ
0: ಮೊದ್ಲಿಂದನೇ ಇದ್ದದ್ದ,
1: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
0: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.

0: ಸೂಪರ್, ಇಷ್ಟೆಯಾ ಎರಡಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲಿ
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ
1: ಏನೇನಲ್ಲ ತಂದು.
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ ಯಾವ ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದುವೆಗಳಿಗೆ ಒಂದ್ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪ್ ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್ ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೋಗ, ಸಿಂಗರ್ ಹೋಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗ್ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಏನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದು ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್ ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರ ಮೂಕಾಂಬೆ.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ
1: ಆಯ್ತಂತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಾಗ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದು ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದು ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಆ ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: வா வா வா வா வா வா வா ஹோடிரி சப்பாளே ಲೈಕ್ ಐ ಸರ್ ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲೈಕ್ ಅಲ್ಲ ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ ತನ್ ಮಗುವೆ ಮುದ್ದು
0: ಅಲ್ದ ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ ಸೋ ನೈಸ್ ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ
1: ಹಾ ನಾನಂದ್ರೆ ನನ್ನ ಕನ್ನಡ ಈಗ ನಾನು ಪಾಠ ಮಾಡ್ತಾ ಇದ್ದೇನೆ ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ ಭಾವಗೀತೆ ಬರ್ತದೆ ಜನಪದ ಬರ್ತದೆ ಲಾವಣಿ ಬರ್ತದೆ ಅದನ್ನೆಲ್ಲ ನಾನು ರಾಗ ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ ಈಗ ನಮ್ ಕನ್ನಡ ಶಿಕ್ಷಕರ ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ನಮ್ಮ ಸರ್ ಅಲ್ಲ ನಮ್ಮ ಬಿಒ ಆಫೀಸರು ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕಾರ್ ಅಂತ ಅವರು ನನಗೆ ಗುರುಗಳು ಅವ್ರು ನನಗೆ ಗುರುಗಳು ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು ನಾ ಸಾಧಾರಣ ನಾಲ್ಕನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ ನಾಲ್ಕನೇ ಕ್ಲಾಸಿನಿಂದ ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ ಅವರು ಒಂದು ಸ್ಪರ್ಧೆ ಇಟ್ಟಿದ್ರು ಸಂಗೀತ ಸ್ಪರ್ಧೆ ನಾವು ಮೂರ್ ಜನ ಹೋಗಿತ್ತು ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ ಮತ್ತೊಬ್ರು ಸದಾನಂದ ಐತಾಳ್ರ ಅಂತ ನಾವು ಮೂರ್ ಜನ ನಂಗ್ ಸಂಗೀತದಲ್ಲಿ ಪ್ರಥಮ ಇನ್ನೊಬ್ರು ಚಿತ್ರದಲ್ಲಿ ಸುಬ್ಬಣ್ಣನಿಗೆ ಪ್ರಥಮ ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ ಅಲ್ಲಿಂದ ನಾವು ಸ್ಟಾರ್ಟ್
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ
1: ಆಗಳಿಗೆ ಹಾಡ್ತಿದ್ದೆ
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್ ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ ತುಂಬಾ ತುಂಬಾ ಒಳ್ಳೇದೆ ಅದು ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ ನಂಗೆ ಈಗಲೂ ನೆನಪಿದೆ ನನ್ನ ಎಂಟನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯೋ ವಿವೇಕದಲ್ಲಿ ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರ ರಾಗ ಹಾಕುದು ಹಾಡುದು ಮತ್ತೆ ನಮ್ಮ ಹತ್ರ ಹಾಡ್ಸುದು ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗೋತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ ಓ ನನ್ನ ಚೇತನ ಅವ್ರಾವತ್ ಎಂತ ಹಾಡಿರ್ಸಿರ ಆಮೇಲೆ ನಾನು ಎಷ್ಟು ಹಾಡು ಕೇಂದ್ರಿಪ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ ಅದನ್ನ ನಾನೇ ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ ಲಾಸ್ಟ್ ಲೈನ್ ಇರುತ್ತೆ ಮಧ್ಯದಲ್ಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್ ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಅವರಿಗೆ ಆಸಕ್ತಿ ಬರ್ತದೆ ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಐತ ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಭಾರಿ ಖುಷಿ
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ
0: ಓಕೆ
1: ಈಗ ನಾನು ಹತ್ತನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ ಆ ಸಂಕಲ್ಪ ಹೇಗಿತ್ತು
0: ಯಾವ್ದು ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು

0: ಅರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ನೀವಲ್ಲ. ಸೊ ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವ್ ಈಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳಗ್ಗೆ.

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು?
1: ಅಲ್ಲ,
0: ನಮ್ಮ ಜನಪದದಲ್ಲಿ ಜನಪದ
1: ಸಂಗ್ರಹ ಜನಪದ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ, ಈ ಭಾಗದಲ್ಲೆಲ್ಲ, ಯಾಕೆ ಕಳೆದ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದಾ?
1: ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ.
1: ಹಾಡ್ಕೊಂಡಿದ್ರು ಅವ್ರು, ಹಾಡ್ತಿದ್ರು. ಇಲ್ಲ, ಅವ್ರು ತೀರ್ಕೊಂಡ್ರು ಎರಡ್ ಮೂರ್ ವರ್ಷದ ಹಿಂದೆ.
0: ಹೌದು
1: ಹೌದು.
0: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ, ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು, ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ, ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗಲೇ ಇರ್ಬೋದು, ಕೆಜೆಪ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ, ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು ರೆಕಾರ್ಡ್
1: ಮಾಡುದು,
0: ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ ತಿರ್ಸ್ತಿರ್ಸುದು,
0: ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದು ಅದು ತುಂಡಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೀತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ
1: ಸರ್,
0: ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲಿ ಒಂದು ವಾರ ಇದ್ದಿದ್ದೇನೆ, ಅಲ್ಲೇ ಇದ್ದು ಇದಕ್ಕೆ
0: ಸರ್. ನೀವು
1: ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು, ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎವಿನ್ ಆರ್ಡರ್ ನನ್ಗೆ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ಕಮ್ಮ.
1: ಶಿವ

0: ಸೂಪರ್ ಸರ್. ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮಕೆ ಅಂತಾರು ಹಿಡ್ಕಣ್ಕೆಯ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ
0: ಕನ್ನಡದಲ್ಲ,
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಹಾ, ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿ ಎಲ್ಲ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ.
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ. ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ. ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಹಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಲು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು, ಕಾಣ್ತಾ ಇತ್ತು, ಲೈಕ್ ಇತ್ತು. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತ್ರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೇಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು
1: ನಾ

0: ವೋ ವೋ ವೋ ವೋ ಗಾಯಕನಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಆಯ್ತು ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರ ನೆಗೆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗ್ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುಣಗುಣಿಸ್ತಾ ಇರ್ಬೇಕು ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗಳಿ ಬೋಗಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ ಅಂದ್ರೆ, ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ, ಮನೆಯಲ್ಲಿ ಸಂಜೆ
0: ಹಾಡ್ತೀರಿ ಸರ್?
1: ಹೆಂಡತಿ
0: ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆ ಎದ್ರೆ, ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮಾಲತಿ ಅಂತ,
0: ಮಾಲತಿ
1: ಮಾಲತಿ.
0: ಓಕೆ, ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ,
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿದ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.
1: ಜ್ಯೋತಿ ಎಡೆಗೆ ನಡೆಸೋ, ಓ ಜ್ಯೋತಿ ಎಡೆಗೆ.

0: ವಾವ್, ಹಿಂತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ ಆಯ್ತು.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ, ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಯ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಯ್ಲಿ. ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಮತ್ಸಿಕ್ವಕ, ಬಾಯ್ ಬಾಯ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: ಹೋಯ್ ಮಣಿ, ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

0: ಕನಸು ಕಂಡು ಕಣ್ಣಿಗೆ ಮತ್ತಿತ್ತ ಎಂತ ಹೇಳುದು.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಪ್ರಿಯ ಮನಸ್ಸೆ, ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆ ಅದೇ ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪು ಮಾಡುತ್ತೋ ತಪ್ಪಿನಲ್ಲಿ ನಮ್ಗೆ ಗೊತ್ತಿತ್ತು, ಹಂಗಾರು ಮತ್ತೆ ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ನಮ್ಮ ಸ್ವರ್ಣ ಕುಂದಾಪುರ ಮೇಡಮ್, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಕುಂದಾಪುರ ಅವರು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ರು. ಅದರಲ್ಲೂ ಮಕ್ಕಳು ತಪ್ಪು ಮಾಡಿದಾಗ ನಮ್ ತಪ್ಪಿಲ್ಲ ಕಂಡ್ರೆ ನಮ್ದೇ ತಪ್ಪು ಇಪ್ಪದು, ಈ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಬುದು ಹೆಂಗೆ, ತಪ್ಪಂತ ಗೊತ್ತಿದ್ಮೇಲೂ ತಪ್ಪು ಮಾಡದೆ ಇಪ್ಪದು ಹೆಂಗೆ ಇಂಪಾರ್ಟೆಂಟ್ ಮೇಡಮ್, ಅದ್ರ ಬಗ್ಗೆ ಹೇಳಿ.
3: ಖಂಡಿತವಾಗ್ಲು. ಈಗ ತಪ್ಪು ಅಂತ ಗೊತ್ತಿದ್ರು ಯಾಕೆ ತಪ್ಪು ಮಾಡ್ತೇವೆ ಅದ್ರ ಕಾರಣ ನಾವು ತಿಳ್ಕೊಂಡಾಗ ನಾವು ಒಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ತಕ್ಷಣಕ್ಕೆ ಸಿಗುವಂತ ಒಂದು ಖುಷಿ. ಈಗ ಬೆಳಿಗ್ಗೆ ಈಗ ಬೇಗ ಏಳ್ಬೇಕು, ಕಷ್ಟವಾ ಸುಲಭವಾ?
4: ಸುಲಭ.
3: ಎರಡು ಆಯ್ಕೆ ಇರುತ್ತೆ, ಒಂದು ಈಗಲೇ ಸಂತೋಷ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಈಗ ಒಳ್ಳೇದು ಮಾಡಿದಾಗ, ಈಗ ಬೆಳಿಗ್ಗೆ ಬೇಗ ಎದ್ದಾಗ ಈಗಲೇ ಸಂತೋಷ ಸಿಗುದಿಲ್ಲ, ಕಷ್ಟ ಆಗತ್ತೆ ಸ್ವಲ್ಪ, ಆದ್ರೆ ಮುಂದೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
4: ಕರೆಕ್ಟ್.
3: ಈ ಎರಡು ಏನಿದೆ, ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ, ರೀಲ್ಸ್ ನೋಡೋದು
4: ತುಂಬಾ ಈಸಿ,
3: ತುಂಬಾ ಈಸಿ, ಎಕ್ಸಸೈಸ್ ಮಾಡೋದು
4: ಕಷ್ಟ
3: ಅಲ್ವಾ, ಬೆಡ್ಡಲ್ಲೇ ಮಲ್ಕೊಂಡಿರೋದು
4: ಆರಾಮ್ ಅನ್ಸುತ್ತೆ
3: ಅಲ್ವಾ, ಶಾಪಿಂಗ್ ಮಾಡೋದಂತ ಹೇಳಿದ್ರೆ
4: ಲಗೇಜ್ ಎಲ್ಲ ಹಿಡ್ಕೊಂಡು ಕಾತಿಲ್ಲ, ದುಡ್ಡು ಯಾರ್ದಾದ್ರೂ ನಾವು ಮಾಡಬಹುದು,
3: ಹಣ ಉಳಿಸೋದಂತ ಹೇಳಿದ್ರೆ
4: ಕಷ್ಟ ಆಗುತ್ತೆ
3: ಅಲ್ವಾ. ಈ ತರ ಎಲ್ಲ ಅಂದ್ರೆ ಯಾವುದೋ ಒಂದು ಕೂಡ್ಲೇ ನಮ್ಗೆ ಅದು ಖುಷಿ ಕೊಡ್ಬೇಕು, ಸುಖ ಕೊಡ್ಬೇಕು, ಅದಕ್ಕೆ ನಾವು ದಾಸರಾಗ್ತಾ ಇದೀವಿ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ನಮ್ಗೆ ಕಾಯುವಷ್ಟು ವ್ಯವಧಾನ ಇಲ್ಲ ಅಲ್ವಾ. ಅದಕ್ಕೇನೆ ಈಗ ನೋಡಿ, ಮುಂಚೆ ಎಲ್ಲ ಯೂಟ್ಯೂಬ್ ವಿಡಿಯೋಸ್ಗಳೆಲ್ಲ ಎಷ್ಟು ಲೆಂದಿ ಆಗಿರ್ತಾ ಇದ್ವು.
4: ಹೌದು, ದೊಡ್ಡ ದೊಡ್ಡದು
3: 30 minutes 50 minutes ಹಾಗೆಲ್ಲ ಒಂದ್ ಕೆಲವೆಲ್ಲ ನಾನ್ ನೋಡಿದ ಮಟ್ಟಿಗೆ 5-6 ಗಂಟೆ ವಿಡಿಯೋಗಳು ಇದೆ. ಈ ಭಗವದ್ಗೀತೆದು ಅದಿದೆಲ್ಲ ನೀವು ನೋಡಿದ್ರೆ ಕೆಲವೆಲ್ಲ 5-6 ಗಂಟೆ ವಿಡಿಯೋಗಳು ಎಲ್ಲ ಇರ್ತಾ ಇತ್ತು. ಈಗ ರೀಲ್ಸ್ ಅಂತ ಮುಂಚೆ 1 minute ಇದು ಇರ್ತಾ ಇತ್ತು, ಈಗ 30 seconds ಇಳಿಸಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ 1 minute ನೋಡುವಷ್ಟು ಪೇಷನ್ಸ್ ಇಲ್ಲ ಈಗ. ಅಂದ್ರೆ ಇಮಿಡಿಯೇಟ್ ಖುಷಿ ಸಿಗ್ಬೇಕು, ಇಮಿಡಿಯೇಟ್ ಆಗಿ ಅದು ಏನಂತ ಹೇಳಿ ಗೊತ್ತಾಗಬೇಕು. ಈಗೆಲ್ಲ ನೀವು ಅರ್ಧ ಕಥೆಯೆಲ್ಲ ಹೇಳಿ ಇವತ್ತು ಸುಮಾರು ಈ ಹಳೆ ಹೆಂಗಸರುಗಳನ್ನೆಲ್ಲ ಬಿಟ್ರೆ ಧಾರಾವಾಹಿಗಳನ್ನೆಲ್ಲ ಯಾರು ನೋಡ್ತಾರೆ ಹೇಳಿ?
4: ಯಾರು ಕಾಣ್ತಿಲ್ಲ.
3: ಯಾಕೆ ಹೇಳಿ? ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಅವರಿಗೆ 1 ವರ್ಷಗಟ್ಟಲೆ ಕಾಯೋದು ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಕೂಡ್ಲೆ ಕೂಡ ರೀಲ್ಸ್ ಏನೋ ಅಲ್ಲೇ ಒಂದು ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುವಂತದಿದ್ರೆ ಮಾತ್ರ ನೋಡ್ತಾರೆ ಹೊರತು ನೀವು ಅದನ್ನ ನಾಳೆ ನೋಡಿ ನಾಡ್ದು ನೋಡಿ ಅಂತ ಹೇಳಿದ್ರೆ ಕಾಯುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದೆಲ್ಲ ಅಷ್ಟೆಲ್ಲ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಇರುತ್ತೆ, ಹೊಡ್ಕೊಳ್ತಾ ಇರುತ್ತೆ, ಇವ್ರು ಹಾಕಿ ಎಲ್ಲೋ ಹೋಗ್ತಿರ್ತಾರೆ, ಅಥವಾ ಏನೂ ಇಲ್ಲ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಕೆಲವ್ರು ಕುತ್ಕೊಂಡು ನೋಡ್ತಿರ್ತಾರೆ. ಬಿಟ್ರೆ ಅದನ್ನ ಇಂಟ್ರೆಸ್ಟ್ ಆಗಿ ತುಂಬಾ ಆಸಕ್ತಿಯಿಂದ ನೋಡುವಂತ ಯುವ ಜನತೆಯಂತೂ ಖಂಡಿತವಾಗ್ಲೂ ಇಲ್ಲ. ಯಾರು
4: ಅವ್ರಿಗೆ ಪುರ್ಸೊತ್ತೆ,
3: ಅವರಿಗೆ ಆ ಪೇಷನ್ಸ್ ಇಲ್ವೇ ಇಲ್ಲ. ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಖುಷಿ ಸಿಗಬೇಕು, ಆದ್ರೆ ಮಾತ್ರ ಅದು ನೋಡ್ತಾರೆ. ಇದರಿಂದಾಗಿ ಕೆಲಸಗಳನ್ನೆಲ್ಲ ಮುಂದೂಡುವಂತದ್ದು. ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು ಈ ಕೆಲಸವನ್ನ ನನ್ಗೊಂದು ಕೆಲಸ ಮಾಡ್ಬೇಕೀಗ, ಅದನ್ನ ನಾನು ಹೇಗ್ ಮುಗಿಸೋದು, ಮುಗಿಸ್ಬೇಕಲ್ಲ, ಅದು ಇಷ್ಟು ಯೋಚನೆ ಮಾಡಿ ಮಾಡಿನೇ ಮುಂದೂಡ್ತಾ ಹೋಗ್ತೇವೆ ಹೊರತು ಶುರುವೇ ಮಾಡೋದಿಲ್ಲ. ಹೆಚ್ಚಿನವ್ರಿಗೆ ಅದೊಂದು ಅಭ್ಯಾಸ ಇದೆ, ಏನೋ ಮಾಡ್ಬೇಕು ಆದ್ರೆ ಅದು ಟೈಮ್ ತಗೊಳುತ್ತೆ, ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಪುರ್ಸೋತಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ಶುರುವೇ ಮಾಡೋದಿಲ್ಲ, ವರ್ಷಗಟ್ಟಲೆ ಮಾಡೋದಿಲ್ಲ. ಕೆಲವರು ನಾಳೆ ನೋಡುವ, ನಾಡ್ದು ಮಾಡುವ, ಆಚೆ ನಾಡ್ದು ನೋಡುವ, ಅದಕ್ಕೊಂದು ನಾನು ಫ್ರೀ ಆಗಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡ್ಬೇಕು, ಅಥವಾ ಸ್ಟಾರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಮುಂದೂಡ್ತಾ ಇದ್ರೆ ಅದು ಏನಾಗುತ್ತೆ ಗೊತ್ತಿದೆ, ಅದು ನಮ್ಗೆ ಶುರುವೇ ಮಾಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಈ ತರ ಯೋಚನೆನೇ ಮಾಡ್ತಾ ಇದ್ರೆ ಆಗತ್ತೆ, ಬಟ್ ಎಲ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಆ ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತೊಂದು 5% ಆದ್ರೂ ನಾವು ಮಾಡಿದ್ರೆ, ಶುರು ಮಾಡಿದೀವಲ್ಲ ಅಂತ ಹೇಳಿ ಆದ್ರೂ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಬಟ್ ನಾವು ಏನ್ ಮಾಡ್ತೇವೆ ಗೊತ್ತಿದೆ, ನಾಳೆ ನಾಳೆಗಂತ ಮುಂದೂಡಿದ್ರೆ ಆಗಲ್ಲ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರೋದು. ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವರಿಗೆ ಇದು ಮುಂದೂಡಿದ್ರೆ ಆಗೋದಿಲ್ಲ. ಈಗ ಹೆಚ್ಚಿನವ್ರು ಅದನ್ನ ಹೇಳ್ತಾರೆ ಕೂಡ, ನನ್ಗೆ ಗೊತ್ತಿದೆ ಇವತ್ ನಾನು ಅದನ್ನ ಏನಾದ್ರೂ ನಾಳೆ ಅಂತ ಹೇಳಿ ಮಾಡಿದ್ರೆ ನನ್ಗೆ ಆಗೋದೇ ಇಲ್ಲ ಮನ್ಸದು, ನಾನು ಇವತ್ತೇ ಮಾಡಿದ್ರೆ ನನ್ ಗೆದ್ದೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರುವವರು ಕೂಡ ಕೆಲವೊಮ್ಮೆ ಶುರು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮುಂದೂಡ್ತಾನೆ ಹೋಗ್ತಾರೆ. ಕೆಲವರೀಗ ಇವತ್ತೊಂದು ಎರಡು ಇವತ್ತೊಂದು ಇಡೀ ಚಾಪ್ಟರ್ ನಾನು ಓದ್ಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಬಟ್ ಇಡೀ ಚಾಪ್ಟರ್ ಓದ್ಬೇಕು ಅಂತ ಒಂದು ಗೋಲ್ ಹಾಕೊಂಡ್ರೆ ಟೈಮ್ ಎಷ್ಟು ಬೇಕಾಗತ್ತೆ? ಅದಿಲ್ಲ. ಈಗ ಏನ್ ಮಾಡ್ತಾರೆ, ಇವಾಗ ಓದಲಿಕ್ಕೆ ಶುರು ಮಾಡೋದಿಲ್ಲ. ಅದ್ರ ಬದಲು ಮೊದಲು ನಾನು ಒಂದೆರಡು ಪೇಜ್ ಇವತ್ತು ಓದ್ತೇನೆ ಅಂತ ಹೇಳಿ ಮಾಡಿದ್ರೆ ಏನಾಗತ್ತೆ? ಓದ್ಲಿಕ್ಕೆ ಕುತ್ಕೊಳ್ತಾರೆ ಅಲ್ವಾ. ಸೊ ನಾವು ಹಾಕೊಳ್ಳುವಂತಹ ಗೋಲ್ ಅನ್ನು ಕೂಡ ತುಂಬಾ ಚಿಕ್ಕ ಚಿಕ್ಕದನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ಮೊದಲು ಶುರು ಮಾಡ್ಬೇಕು. ಸಪೋಸ್ ಈಗ ಒಂದೆರಡು ಪೇಜ್ ಓದ್ತೇನೆ ಅಂತ ಹೇಳಿ ನಾನು ಕೂತ್ಕೊಂಡ್ರೆ ನಾನು 10 ಪೇಜ್ ಅನ್ನು ಓದ್ಬಹುದು ಅಲ್ವಾ. ಅದೇ ನಾನು 10 ಪೇಜ್ ಅನ್ನು ಓದ್ಬೇಕು ಅಂತ ಹೇಳಿ ಆ 10 ಪೇಜ್ ಅನ್ನು ಓದಕ್ಕೆ ನನ್ಗೆ ಒಂದೆರಡು ಗಂಟೆ ಬೇಕು. ಆದ್ರೆ ಈಗ ನನ್ಗೆ ಈಗ 5 ಗಂಟೆಗೆ ನಂಗೆಲ್ಲ ಹೋಗ್ಲಿಕ್ಕಿದೆ, ಅಥವಾ ಯಾರೋ ಬರ್ತಾರೆ, ಇನ್ನೇನೋ ಇದೆ ಕಾರ್ಯಕ್ರಮ, ಈಗ ನಾನು ಓದ್ಲಿಕ್ಕೆ ಕೂತ್ಕೊಂಡ್ರೆ ಈ ಚಾಪ್ಟರ್ ಓದ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೇನೆ, 2 ಪೇಜ್ ಅನ್ನು ಓದೋದಿಲ್ಲ, ಸುಮ್ಮನೆ ಮತ್ತೊಂದಿಷ್ಟು ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೇನೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ಉದಾಹರಣೆಗೆ ನಾನು ಹೇಳೋದು, ಯಾವುದೋ ಒಂದು ಆಕ್ಷನ್ ಮೋಟಿವೇಶನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರೋದಕ್ಕಿಂತ ಆ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಏನು ತಪ್ಪುಗಳನ್ ಅಂತ ಹೇಳಿ ಗೊತ್ತಿದ್ದು ಕೂಡ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ನಾವು ಒಂದು ವೇಳೆ ನಮ್ಗೀಗ ಈ ತರ ಶುರು ಮಾಡದೇ ಇದ್ರೆ ಆಗಲ್ಲ, ನನಗಾಗಲ್ಲ, ನಾನು ನಾಳೆಗಂತ ಮುಂದುಡಿದ್ರೆ ನನಗದು ಮುಂದೆ ಯಾವತ್ತೂ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾವು ಮುಂದುಡದೇ ಈಗ್ಲೇ ನಾನು ಶುರು ಮಾಡಿಬಿಟ್ರೆ ಆ ತಪ್ಪುಗಳನ್ನೆಲ್ಲ ಅಲ್ಲೇ ಆಗದಿರೋ ಹಾಗೆ ನಾವು ತಡೆಗಟ್ಟಬಹುದು. ಇನ್ನೊಂದೇನಂತ ಹೇಳಿದ್ರೆ ಕೋಪ ಬಂದಾಗ ನನಗೆ ಇಂಥ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ, ನಾನು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಬಿಡ್ತೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೂ ಕೂಡ ನೀವು ಹೇಳ್ದಾಗೆ ಮತ್ತೆ ಮತ್ತೆ ಆ ಕೋಪ ಬಂದಾಗ ನಮ್ ಬಾಯಿ ನಮ್ ಕಂಟ್ರೋಲ್ ಅಲ್ಲಿ ಇರುದಿಲ್ಲ, ನಮ್ಮ
4: ಬಾಯಿದೆ ಸಮಸ್ಯೆ ಮರ.
3: ಹೌದು, ಏನ್ ಹೇಳ್ತೇವೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಹೇಳ್ತಾರಲ್ವಾ, ಹೇಳದವ್ರು ಮರ್ತು ಬಿಡ್ತಾರೆ, ಕೇಳದವ್ರು ಮರಿಯಲ್ಲ.
4: ನಿಜ
3: ಅಲ್ವಾ. ಹಾಗಾಗಿ ನಾವು ಹೇಳುವಾಗ ಸ್ವಲ್ಪ ಪಾಸ್ ಮಾಡಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕಿಂತ ನನ್ನ ಕೋಪವನ್ನ ಹೇಗ್ ಹೊರಗೆ ಹಾಕ್ಲಿ, ಏನ್ ಹೇಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನನ್ ಕೋಪವನ್ನು ಹೊರಗೆ ಹಾಕ್ಬೇಕು ಆ ಸಮಯದಲ್ಲಿ, ಅವ್ರೇನೋ ಹೇಳಿದ್ರು ಅದು ನನ್ಗೆ ಕೋಪ ಹುಟ್ಟಿಸ್ತು, ನಾನು ಅದನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕೋದು ಹೇಗೆ? ಕಟುವಾದ ಮಾತುಗಳ ಮೂಲಕ, ಹೆಚ್ಚಾಗಿ ಕೂಗುದು, ತುಂಬಾ ಜೋರಾಗಿ ಕಿರ್ಚಾಡೋದು, ಅಥವಾ ಕೆಲವರು ಹೊಡೆಯಬಹುದು, ಕೈ ಎತ್ತಬಹುದು, ಈ ತರ ಎಲ್ಲ ಕೋಪವನ್ನ ಹೊರಗೆ ಹಾಕುವಂಥದ್ದು. ಒಂದ ಮಾತಿನ ವರ್ಬಲ್ ವಯಲೆನ್ಸ್ ಇಲ್ಲ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಇದ್ ಮಾಡ್ತಾರೆ. ಸೊ ಇದನ್ನು ಕೂಡ ಆ ಕ್ಷಣದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ ಮನ್ಸನ್ನ, ಇಲ್ಲ ನಾನು ಕೋಪ ಬಂದಾಗ ನನ್ಗೀಗ ಕೋಪ ಬಂದಿದೆ, ನಾನು ರಿಯಾಕ್ಷನ್ ಕೊಡೋದಿಲ್ಲ, ನಾನು ಈಗ ಯಾವುದೇ ಮಾತಾಡೋದು ಇಲ್ಲ, ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದ 10 ನಿಮಿಷ ನಮ್ಮ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, 10 ನಿಮಿಷನೂ ಬೇಡ, ನಿಜ ಹೇಳ್ಬೇಕಂತ ಹೇಳಿದ್ರೆ 1 ನಿಮಿಷ ನಾವು ಪಾಸ್ ಮಾಡಿದ್ರು ಕೂಡ ಕಾನ್ಸಿಕ್ವೆನ್ಸಸ್ ಬೇರೆನೆ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ತುಂಬಾ ಕೋಪ ಬಂದಾಗ ಸುಮ್ನೆ ನೀರ್ ಕುಡಿಯೋದಕ್ಕೆ ಹೋಗೋದು, ನನ್ಗೆ ತುಂಬಾ ಕೋಪ ಬಂದಾಗ ನನ್ಗೆ ನೀರ್ ಬೇಕು ಅಂತ, ನಾವು ನಮ್ಮ ಮನಸ್ಸನ್ನ ಕಂಡೀಷನ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ತುಂಬಾ ಕೋಪ ಬಂದಾಗ ನಾನು ರಿಯಾಕ್ಷನ್ ಕೊಡಬಾರ್ದು, ಇದು ಸಂಬಂಧಗಳನ್ನ ಹಾಳು ಮಾಡತ್ತೆ, ನನ್ನ ಮಾನಸಿಕ ಶಾಂತಿಯನ್ನು ಕೂಡ ಹಾಳು ಮಾಡತ್ತೆ. ಜೊತೆಗೆ ಈಗ ನಾನೊಂದು ಮಾತು ಒಬ್ರಿಗೆ ಹೇಳ್ದೆ, ನಾನದನ್ನು ಮರ್ತು ಬಿಡ್ತೀನಿ ಒಂದು ಕ್ಷಣದಲ್ಲಿ, ಬಟ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಆ ಸಂಬಂಧ ತುಂಬಾ ಹಾಳಾಗತ್ತೆ. ಅದು ಮುಂದೆ ನನಗೆ ಪಶ್ಚಾತ್ತಾಪವನ್ನ ತಂದುಕೊಡುತ್ತೆ, ನನ್ ಹೇಳ್ಬಾರ್ದಿತ್ತು ಹಾಗೆ, ನನ್ ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಆ ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಆ ಕ್ಷಣದಲ್ಲಿ ನನ್ಗೆ ತುಂಬಾ ಕೋಪ ಬಂದಿದೆ, ಈಗ ನಾನ್ ರಿಯಾಕ್ಷನ್ ಕೊಡಬಾರ್ದು, ಸೊ ನಾನೇನ್ ಮಾಡ್ಬೇಕು, ನಾನ್ ಅಲ್ಲಿಂದ ಎದ್ದು ಹೋಗಿ ಒಂದ್ ಗ್ಲಾಸ್ ನೀರ್ ಕುಡಿತೇನೆ, ಅಥವಾ ನಾನು ಇನ್ನೇನೋ ಒಂದು ಬ್ಯಾಕ್ವರ್ಡ್ ನಂಬರ್ ಅನ್ನ ಕೌಂಟ್ ಮಾಡ್ತೇನೆ, ಅಥವಾ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತೇನೆ, ಆ ಒಂದು ವಾತಾವರಣದಿಂದ ನಾನು ಆ ಕಡೆ ಎದ್ದು ಹೊರಟೋಗ್ಬಿಡ್ತೇನೆ, ಅದು ತುಂಬಾ ಬೆಸ್ಟ್. ಈ ತರ ಎಲ್ಲ ನಾವು ಮಾಡಿಕೊಂಡಾಗ ಇನ್ನೂ ಕೆಲವು ಸಲ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನ ನಾನು ಪರಿಹರಿಸ್ತಾ ಇದ್ದೇನಾ ಅಥವಾ ನನ್ನ ಕೋಪವನ್ನು ಹೊರಗೆ ಹಾಕ್ತಾ ಇದ್ದೇನಾ? ಕೆಲವೊಮ್ಮೆ ಏನೋ ಇತ್ಯರ್ಥ ಮಾಡ್ಬೇಕು ಅಂತ ಕೂತಿರ್ತಾರೆ, ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಸುಮ್ನೆ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದು ಸುಳ್ಳಾಗಿದ್ದಿರಲು ಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಎದುರುಗಡೆ ಇರೋರಿಗೆ ತುಂಬಾ ಸಿಟ್ಟು ಬರುತ್ತೆ, ಅದ್ ಹೇಗದು ಸುಳ್ಳು ಇವ್ರು ಈ ತರ ಹೇಳ್ತಾರೆ ಅಂತ ಹೇಳಿ ಆ ಕ್ಷಣದಲ್ಲೂ ಕೂಡ ಇವರು ರಿಯಾಕ್ಷನ್ ಕರೆಕ್ಟ್ ಆಗಿ ಇದ್ದಿರಬಹುದು, ಆದ್ರೂ ಕೂಡ ಕೋಪ ಅನ್ನುವಂಥದ್ದು ಹಲವಾರು ಅನಾಹುತಗಳನ್ನ ಹುಟ್ಟುಹಾಕತ್ತೆ. ಈಗ ನೀವು ನೋಡಿರ್ಬೋದು, ಯಾವುದೋ ಒಂದು ಸಣ್ಣ ಒಂದು ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋದು.
4: ಹೌದು
3: ಅಲ್ವಾ? ಯಾಕೆ ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೇ ಇರ್ಬೋದು, ಅವನ್ ಏನೋ ಹೇಳದಂತ ಇವನಿಗೆ ಕೋಪ, ಇವನ್ ಕ್ಷುಲ್ಲಕ. ಬರೀ 5 ರೂಪಾಯಿಗೆಲ್ಲ ಕೊಲೆ ಆಗಿರೋದನ್ನ ನೋಡಿದೀವಿ ನಾವು ಅಲ್ವಾ? ಬರೀ 5 ರೂಪಾಯಿ 5 ರೂಪಾಯಿ ಚೇಂಜ್ ಕೊಡೋದಿತ್ತಂತೆ. ಈಗ ಎಷ್ಟು ಒಂದು 15 ಡೇಸ್ ಬ್ಯಾಕ್ ಅನ್ನೋ ನೋಡಿದೆ ನ್ಯೂಸ್ ಅಲ್ಲಿ, 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತಂತೆ. ಆ ಒಂದು ಕಾರಣದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಚುರಿನೇ ಹಾಕಿಬಿಟ್ರು ಅವನಿಗೆ. ಸೊ ಇದೆಲ್ಲ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ದಾಗ, ಒಂದು ಕ್ಷಣ ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ರಿಯಾಕ್ಟ್ ಮಾಡುವ ಬದಲು ನಾನು ಅಲ್ಲಿಂದ ಎದ್ಕೊಂಡು ಹೋಗೋದು. ಅದೇ ಆ ಒಂದು ಸಿಚುವೇಶನ್ ಅಲ್ಲೇ ಆ ಫ್ರೆಂಡ್ಸ್ ಆತರ ಇದ್ ಮಾಡಿದಾಗ, ಯಾರಿಗೆ ಸಿಟ್ಟು ಬಂತು, ಯಾರು ಚೂರಿ ಹಾಕದ, ಅವನು ಅಲ್ಲಿಂದ ಎದ್ಕೊಂಡು ಹೋಗಿದ್ದಿದ್ರೆ ಒಂದು ಜೀವನೂ ಉಳಿತಿತ್ತು. ಇವತ್ತು ಅವನಾದ್ರೂ ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯನಾ? ಅವನು ಜೈಲಲ್ಲಿ ಕೊಳಿತಾನೆ, ಅವನನ್ನ ನಂಬಿಕೊಂಡಿರುವವರ ಲೈಫು ಹಾಳಾಗತ್ತೆ ಅಲ್ವಾ? ಹಾಗಾಗಿ ನಾವು ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡುವ ಮೊದಲು ನಾವು ಯೋಚನೆ ಮಾಡ್ಬೇಕು. ತಪ್ಪು ಅಂತ ನಮಗ್ ಗೊತ್ತಿದೆ, ಕೆಲವರಿಗಂತೂ ಖಂಡಿತವಾಗ್ಲು ಗೊತ್ತಿರುತ್ತೆ. ನಾನು ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳಿದಿರಲ್ವಾ ನೀವು ಕೂಡ? ಎಷ್ಟೋ ಜನ ಹೇಳ್ತಾರೆ, ನಾ ಕೋಪ ಬಂದ್ರೆ ನಾ ಮನುಷ್ಯನೇ ಅಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಬಟ್ ಆ ಕೋಪ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ, ಆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕೊನೆಗೂ ಅವ್ರು ಅಭ್ಯಾಸ ಮಾಡ್ಕೊಳ್ಳಲ್ಲ. ಅಭ್ಯಾಸ ಮಾಡ್ಕೊಳ್ಬೇಕು. ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಪದೇ ಪದೇ ಅದನ್ನ ಮಾಡುವ ಬದಲು ನಮ್ಮ ಮನಸ್ಸನ್ನ, ನಾನು ಆಗ್ಲೇ ಹೇಳಿದೆ, ಒಂದು ಪದೇ ಪದೇ ನಾವು ಏನ್ ಮಾಡ್ತಾ ಇರ್ತೇವೆ, ರಿಪೀಟೆಡ್ಲಿ ಏನ್ ಮಾಡ್ತೇವೆ, ಅದೇ ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ. ಸೊ ಈ ಸಲ ಒಂದ್ 4 ಸಲ ನನ್ ಕೋಪ ಬಂದಾಗ ನಾನು ನೀರ್ ಕುಡಿಯೋದು ಅಥವಾ ನಾನು ಎಲ್ಲೋ ಅಲ್ಲಿಂದ ಎದ್ದು ಹೋಗೋದು ಅಂತ ಮಾಡಿದೆ ಅಂತ ಹೇಳಿದ್ರೆ ಅದೇ ನಂದು ಹ್ಯಾಬಿಟ್ ಆಗತ್ತೆ. ಮುಂದೆ ನನಗೆ ಕೋಪ ಬಂದಾಗೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ, ಈ ಒಂದು ಆಕ್ಷನ್ ಅನ್ನ ಮಾಡ್ತೇನೆ. ಸೊ ಅದನ್ನ ನಾವು ಮಾಡ್ಬೇಕು. ಈಗ ನನ್ಗೆ ಗೊತ್ತಿದೆ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನೀವೊಂದು ಯೋಗ ಮಾಡಿ ಶಾಂತವಾಗಿಟ್ಕೊಳ್ಳಿ ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ನನ್ಗೆ ಗೊತ್ತಿದೆ ಮಾಡ್ಬೇಕು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಆಲ್ರೆಡಿ ಅರ್ಧ ಹಾಳಾಗ್ತಾ ಬಂದಿದೆ, ಇನ್ನು ಮುಂದೆ ಇನ್ನೂ ಹಾಳಾಗಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ನನ್ಗೆ ಯೋಗ ಮಾಡಿ ಹೇಳಿದ್ದಾರೆ ನಿಮ್ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಗೊತ್ತಿದ್ದು ನಾನು ಪದೇ ಪದೇ ಯೋಗನೂ ಮಾಡೋದಿಲ್ಲ, ನಾನು ಪದೇ ಪದೇ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ನನ್ನ ಮನಸ್ಸಿನ ಶಾಂತಿಯನ್ನ ನಾನು ಕಳ್ಕೊಳ್ಳೋದು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆವಾಗಾದ್ರೂ ನಾನು ಎಚ್ಚೆತ್ತುಕೊಂಡು ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಿ ನನ್ನ ಜೀವನದ ಒಂದು ದಿನಚರಿಯನ್ನ ನಾನು ನನ್ನ ಕಂಟ್ರೋಲಿಗೆ ತಗೊಂಡೆ ಅಂತ ಹೇಳಿ ಆದ್ರೆ ನನ್ನ ಮನಸ್ಸು ಶಾಂತಿಯಲ್ಲಿರುತ್ತೆ, ನನ್ನ ಆರೋಗ್ಯವೂ ಸರಿಯಾಗತ್ತೆ. ಸೊ ಪದೇ ಪದೇ ಕೆಲವು ತಪ್ಪುಗಳು ಆಗುತ್ತೆ ನಿಜ, ಗೊತ್ತಿದೆ ನಮ್ಗೆ, ಗೊತ್ತಿದ್ದು ಕೂಡ ಆಗತ್ತೆ ಅಂತ ಹೇಳಿ ಆದಾಗ ನಾವು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕೆಲವರಿಂದ ಆಗತ್ತೆ ಗೊತ್ತಿಲ್ಲದೆ, ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಬಂದು ನಮ್ ಕಣ್ಣು ತೆರೆಸುವವರೆಗೂ ಅದು ಆಗ್ತಾನೆ ಇರುತ್ತೆ. ಆದ್ರೆ ತುಂಬಾ ಜನ ಇನ್ನೊಬ್ರು ಈ ತಪ್ಪು ಅಂತ ಗೊತ್ತಿಲ್ಲದೆ ಮಾಡ್ತಾರಲ್ಲ ತಪ್ಪು, ಅವರನ್ನ ತಿದ್ದಬಹುದು ನೀವು. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾರಲ್ಲ ಅವರನ್ನ ತಿದ್ದೋದು ತುಂಬಾ ಕಷ್ಟ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವರಿಗೆ. ಕೆಲವೊಮ್ಮೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಹಣವನ್ನ, ನಾಳೆ ನಮ್ದು ಅರ್ನಿಂಗ್ಸ್ ಏನಿದೆ ಅದು ಲಿಮಿಟೆಡ್ ಇದೆ, ಇವತ್ ನಾವು ದುಡ್ದಿದ್ದನ್ನ ಇವತ್ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಯಾರದೋ ಹೆಲ್ತ್ ಅಪ್ಸೆಟ್ ಆಯ್ತು, ಆಪರೇಷನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಸಡನ್ಲಿ ಒಂದು ಮಗ ಅಥವಾ ಮಗಳು ಯಾವ್ದೋ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಹೇಳಿದ್ದಾರೆ, ಒಂದು ಒಳ್ಳೆ ಒಂದು ದೊಡ್ಡ ಅಮೌಂಟ್ ಬೇಕಾಗತ್ತೆ, ಅಥವಾ ಇನ್ ಏನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಹಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕೋ ಬೇಡವೋ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಅದಕ್ಕೆ ಈ ಮಾರ್ಕೆಟಿಂಗ್ ಜಾಲ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ ಆದ್ರೆ 50% ಆಫರ್ ಅಥವಾ ಹಬ್ಬ ಈಗ ಬಂತು, ನಾಡ್ದೀಗ ಚೌತಿ ಹಬ್ಬ ಬಂತು ಅಂತ ಹೇಳಿದ್ರೆ ಈಗ ಚೌತಿ ಹಬ್ಬದ ಇದು ಆಫರ್ ಅಲ್ಲಿ 50% ಆಫ್ 80% ಆಫ್ ಅಂತ ಹೇಳಿ ಹಾಕ್ತಾರೆ. ಈಗ ನೀವು ಯೋಚನೆ ಮಾಡಿ 80% ಆಫ್ ಅಂತ ಹೇಳಿದ್ರೆ ಏನು, ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಟ್ಟು ಅವ್ರು ತಗೊಂಡಿದ್ದಾರೆ, ಈಗ 80 ರೂಪಾಯಿಯನ್ನ ಲಾಸ್ ಮಾಡ್ಕೊಂಡು 20 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಹುಚ್ಚ? 100 ರೂಪಾಯಿಗೆ ತಂದಿರೋ ಐಟಮ್ ಅನ್ನ 20 ರೂಪಾಯಿ ಕೊಡೋದಕ್ಕೆ ಯಾರಿಗಾದ್ರೂ ಹುಚ್ಚಿಡ್ದಿದ್ಯಾ? ಇಲ್ಲ ಅಲ್ವಾ? ಸೊ ಏನ್ ಮಾಡ್ತಿದ್ದಾರೆ, ನೂರ್ ರೂಪಾಯಿಗೆ ತಂದಿದ್ದನ್ನ 400 ರೂಪಾಯಿಗೆ ಮಾಡ್ತಾ ಇದ್ರು, ಇವತ್ ನಿಮ್ಗೆ 150 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಆಫರ್ ಹಾಕಿದಾರೆ ನಮಗ್ ಬೇಡ ಸೀರೆ, ಆಫರ್ ಹಾಕಿದಾರೆ ಅಂತ ಹೇಳಿ ಹೋಗಿ ತಗೊಳ್ತೀವಿ. ನಮಗ್ ಬೇಡ ಏನು ಆ ವಸ್ತುಗಳು. ಇವತ್ತು ನೀವು ಪ್ರತಿ ಕೇಳ್ತಾ ಇರುವಂತ ಕೇಳುಗರಲ್ಲೇ ನಂದೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಒಂದು ಏನು ಟೂರ್ ಮಾಡಿ, ನಿಮ್ಮ ಮನೆಯ ಒಳಗಡೆ ಎಲ್ಲ ರೂಮಿನ ಒಳಗಡೆ ನೀವೊಂದ್ಸಲ ನೋಡಿ ಎಲ್ಲ ಏನೇನಿದೆ ಅಂತೇಳಿ. ಎಷ್ಟೋ ವಸ್ತುಗಳು ತೀರಾ ಅಗತ್ಯ ಅಂತ ಹೇಳಿ ನೀವು ತಂದ ವಸ್ತುಗಳನ್ನ ನೀವು ಒಂದೇ ಸಲ ಉಪಯೋಗಿಸಿರ್ಬೋದು, ಅಥವಾ ಒಂದ್ಸಲನು ಉಪಯೋಗಿಸ್ದೇನೆ ಅಲ್ಲಿ ಹಾಗೆ ಇಟ್ಟಿರ್ಬೋದು ಅಲ್ವಾ.
4: ಆತರ ಸುಮಾರಿರತ್ತೆ ಬೇಕು ಬೇಕು ಬೇಕು ಬೇಕು. ಅದು ಈಗಲಂತೂ ಮೊದ್ಲಲ್ಲಾದ್ರೂ ಕಿರಾಣಿ ಅಂಗಡಿ ಇಪ್ಪುದಲ್ಲ, ಹೋಗಿ ನಮ್ಗೆ ಎಂತ ಬೇಕೋ ಅಷ್ಟನ್ನೇ ಒಂದ್ ಚೀಟಿ ಮಾಡ್ಕೊಂಡು ಹೋಗಿ ತಕ ಬರ್ತೀವಿ. ಈಗೆಂತಾಯ್ತು, ಎಲ್ಲ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಎಲ್ಲ ಶುರುವಾಗಿ ಒಪ್ಪುದು ಸಕ್ರೆ ಚಾವಡಿ ತಪ್ಪಕ್ಕೆ.
3: ಹೌದು,
4: ಅಲ್ಲಿ ತಕ ಒಪ್ಪುದು ಅದ್ರ ಬೇಡನ್ ಬಿಟ್ಟು ಉಳಿದೆಲ್ಲ ತಕ ಬರ್ತತ್ತ. ಇಲ್ಲಿ ಕಂಡ್ರೆ ಬಿಲ್ ಒಂದು 400 ರೂಪಾಯಿ ಹಿಂಗ ಆಪುದ 4,000 ರೂಪಾಯಿ ಬಿಲ್ ಮಾಡ್ಕೋಬಾರ್ತಿ. ಇರ್ಲಿ, ಇದು ಬೇಕಾಯ್, ಅದು ಬೇಕಾಯ್, ಅದು ಬೇಕಾಯ್, ಅದು ತಕಂದು ತುಂಬಕಂ ನಾವೇ ಅಲ್ಲ ಟ್ರಾಲಿಗೆಲ್ಲ ಹಾಕಂದ ಬಿಲ್ಲೊಂದ್ ಕಡಿ ಕೊಟ್ರು ಸೈ ಅಷ್ಟೊತ್ತಿಗೆ ಎಲ್ಲ ಬಾಚ್ಕೋ ಹಾಪದೆ. ಕಡಿಕ್ ಆಯ್ತಲ್ಲ ತೊಂದ ಆಯ್ತಲ್ಲ ಇರ್ಲಿ, ಹೇಗಡಿಕೂ ಖರ್ಚು ಮಾಡ್ತಾ ಇಲ್ಲಿ ಅಂತ ಹೇಳಿ ತಕಾಪದು. ನಿಜವಾಗ್ಲು
3: ಈ ಮಾರ್ಕೆಟಿಂಗ್ ಇದ್ರ ಹಿಂದೆ ಕೂಡ ಸೈಕಾಲಜಿಸ್ಟ್ ಗಳೇ ವರ್ಕ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ, ಈಗ ನೀವು ಎಲ್ಲಿಯಾದ್ರೂ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಹೋದಾಗ ಬಿಲ್ಲಿಂಗ್ ಎಲ್ಲಿರತ್ತೆ ಅಲ್ಲೆಲ್ಲ ಚಾಕ್ಲೇಟ್ಗಳು ಅದಿದೆಲ್ಲ ಇರತ್ತೆ, ನೋಡಿದೀರಾ?
4: ಹೌದೌದು.
3: ಯಾಕಂತ ಹೇಳಿದ್ರೆ ನೀವ್ ಅಲ್ಲಿ ನಿಂತ್ಕೊಂಡಾಗ ನಿಮ್ ಮಕ್ಳನ್ನ ಕರ್ಕೊಂಡು ಹೋಗಿರ್ತೀರ, ನೀವ್ ಅವ್ರ ಕಣ್ಮುಂದೆ ಬೀಳೋದ್ ಯಾವ್ದು?
4: ಚಾಕ್ಲೇಟ್ಸ್.
3: ಸೊ ಕೇಳೇ ಕೇಳ್ತಾರೆ. ಸೊ ಇದೆಲ್ಲ ಸೈಕಾಲಜಿ, ಇದೆಲ್ಲ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಅವರು 50% ಅಂತ ಹೇಳಿ ಒಂದ್ ಆಫರ್ ಇದೆ ಅಂತ ಹೇಳಿ ನಿಮ್ ಕಣ್ಣಿಗೆ ಬೀಳೋ ಹಾಗೆ ಒಂದ್ ಬೋರ್ಡ್ ಹಾಕಿರ್ತಾರೆ. ನಿಮ್ಗೆ ಅದ್ ಆಕ್ಚುಲಿ ಬೇಕಾಗಿರಲ್ಲ, ಬಟ್ ಇವತ್ತೀಗ 50% ಆಫರ್ಗೆ ಹಾಕಿದಾರಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತೀರ. ಎಲ್ಲೋ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತೀರ, ಒಂದ್ ಬಟ್ಟೆ ಅಂಗಡಿ ಕಣ್ಣಿಗೆ ಬೀಳತ್ತೆ, ಹೊರಗಡೆಯಿಂದ ಒಂದ್ ಸೀರೆನೆ ತಗಿಸಿದಾರೆ, ನೋಡಿದ ತಕ್ಷಣ ನಿಮ್ಗೆ ತಗೊಳ್ಬೇಕಂತ ಹೇಳಿ ಅನ್ಸುತ್ತೆ. ಆದ್ರೆ ನಾನೊಂದು ಪ್ರಯೋಗವನ್ನ ಮಾಡಿ ನೋಡ್ಲಿಕ್ಕೆ ಹೇಳುದು. ಇವತ್ತು ಪಕ್ಕದ ಮನೆಯವರೊಬ್ರು ಯಾರೋ ಸೀರೆ ತಗೊಂಡ್ ಬಂದ್ರು ಅಂತ ಇಟ್ಕೊಳ್ಳಿ, ತೋರ್ಸಿದ್ರು ನಿಮ್ಗೆ, ಅಥವಾ ಅವ್ರು ಉಟ್ಕೊಂಡಿದ್ರು, ಯಾರೋ ನಿಮ್ ಎಲ್ಲಿ ತಗೊಂಡ್ರಿ ಇದು, ಇದು ಅಲ್ಲಿ ತಗೊಂಡೆ, ವಾವ್ ಸೂಪರ್ ಚೆನ್ನಾಗಿ ಕಾಣತ್ತೆ ಅಂತೇಳಿ ನಿಮ್ಗೆ ಅನಿಸ್ತು, ನಿಮಗ್ ಬೇಕು ಅಂತ ಹೇಳಿ ಅನಿಸ್ತು, ಇವತ್ತೇ ನಾನು ಹೋಗಿ ತಗೊಳ್ಬೇಕು, ಇಲ್ಲಾಂದ್ರೆ ಖಾಲಿ ಆದ್ರೆ ಕಷ್ಟ ಅಲ್ವಾ. ಆತರ ಮಾಡಿ ನೀವು ಹೋದ್ರೆ ಅದನ್ನ ನೀವು ತಗೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ತಗೊಂಡ್ ಬಂದು ಉಟ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ ಆ ಕಲರ್ ಅಥವಾ ಆ ಪ್ಯಾಟರ್ನ್ ನಿಮಗ್ ಸೂಟ್ ಆಗಲ್ಲ, ಅವ್ರಿಗ್ ಸೂಟ್ ಆಗ್ತಿತ್ತು.
4: ಕರೆಕ್ಟ್
3: ಅಲ್ವಾ. ಸೊ ನೀವೇನ್ ಮಾಡಿದ್ರಿ, ಒಂದ್ಸಲ ಉಟ್ರಿ ಅಥವಾ ಉಟ್ಟು ಇಲ್ಲ ಜಸ್ಟ್ ಹಿಂಗೆ ಉಟ್ಟು ನೋಡಿದ್ರಿ ಅದನ್ನ ಮೂಲೆಗೆ ಸೇರಿಸಿದ್ರಿ ಅಲ್ವಾ. ಅದ್ರ ಬದಲಿಗೆ ಒಂದು ಕ್ಷಣ, ಇವತ್ತು ಪುರ್ಸೋತಿಲ್ಲ ನಾಳೆ ಹೋಗ್ತೇನೆ ಅಂತ ನೀವು ಒಂದಿನ ಮುಂದ್ ಹಾಕಿದ್ರ ನಿಮ್ಮ ಆಸೆ 50% ಡೌನ್ ಆಗಿರುತ್ತೆ.
4: ಕರೆಕ್ಟ್, ಯೋಚನೆ ಮಾಡೋ ಶುರು ಮಾಡುತ್ತೆ.
3: ಕರೆಕ್ಟ್, ಅದು ನಾಳೆನೂ ನಿಮ್ಗೆ ಪುರ್ಸೋತಾಗ್ಲಿಲ್ವಾ, ನಾಡ್ದು ಅಂತ ಹೇಳಿದಾಗ 100% ಆ ಆಸೆ ಹೊರಟೋಗಿರತ್ತೆ.
4: ಅದು ಅನಿವಾರ್ಯ ಅಲ್ಲ,
3: ಅನಿವಾರ್ಯ ಅಲ್ಲ, ಅಗತ್ಯ ನಮ್ಮ ಏನು ವಾಂಟ್ಸ್ ಅದೆಲ್ಲ ನೀಡ್ಸ್ ಅಲ್ಲ ಅಲ್ವಾ. ಅದೆರಡರ ಮಧ್ಯೆ ಇರುವಂತ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆಚೆ ಮನೆಯವರೊಂದು ಸೋಫಾ ಸೆಟ್ ತಗೊಂಡ್ ಬಂದು ಹಾಕಿದ್ದಾರೆ, ನಮಗೂ ಅದು ಬೇಕು ಅಂತ ಹೇಳಿ ಅನ್ಸುತ್ತೆ. ಬಟ್ ನಮ್ಮನೇಲಿ ಅಷ್ಟು ಜಾಗ ಇರಲ್ಲ, ನಾವು ಅದನ್ನ ಯೋಚನೆ ಮಾಡೋದಿಲ್ಲ. ತಂದು ಹಾಕಿದ್ವಾ, ತಂದಿದ್ದಾರೆ ಅಥವಾ ಅಲ್ಲಿ ಆಫರ್ ಅಲ್ಲಿ ಇದೆ ಏನೋ ಒಂದು ಇದ್ರಲ್ಲಿ ನಾವು ಅದನ್ನ ತಗೊಂಡ್ ಬಂದ್ವಿ ಅಂತ ಇಟ್ಕೊಳ್ಳಿ ಮನೆಗೆ, ನಮ್ ಮನೆಯಲ್ಲಿ ಅದು ಸೆಟ್ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಒಂದ್ 4 ದಿನ ಇಡ್ತೀವಿ, ಆಮೇಲೆ ಇದು ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಇಲ್ಲ, ಅದು ಅಲ್ಲಿ ಜಾಗ ಇಲ್ಲ, ಅದು ಮುಂಚೆ ಇದ್ದಾಗಿದ್ದಿತ್ತು, ಇದನ್ನ ತೆಗೆದು ಮೂಲೆಗೆ ಹಾಕಿದ್ವಿ. ಅವಶ್ಯಕತೆನೆ ನಮಗ್ ಇರೋದಿಲ್ಲ. ಆದ್ರೂ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಗೆ ನೋವೆಲ್ಟಿ ಎಲ್ಲರೂ ಇದು ಮಾಡ್ತಾರೆ, ಎಲ್ಲ ಪಾಶ್ ಇದೆ ಅವ್ರು ನಮಗೂ ಹಾಗೆ ಆಗ್ಬೇಕು, ಅವ್ರ ಮನೇಲಿದೆ ನಮಗೂ ಬೇಕು, ಅಥವಾ ಆಫರ್ ಅಲ್ಲಿ ಹಾಕಿದ್ದಾರೆ ನನಗ್ ಬೇಕು, ಮನೆ ಖಾಲಿ ಇದೆ ಜಾಗ ಇದೆ ಅಲ್ಲಿ ಏನಾದ್ರೂ ಫಿಲ್ ಮಾಡ್ಬೇಕು, ಈ ತರದ ಬೇಕಾಗೇ ಇರೋದಿಲ್ಲ. ಆದ್ರೂ ಕೂಡ ಹಣ ಉಳಿಸೋದಿಲ್ಲ ನಾವು. ಈ ತರ ನಾವು ಖರ್ಚು ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಾವು ಯಾರದೋ ಕೈಕಾಲು ಹಿಡಿಬೇಕು ಅಥವಾ ಆ ಒಂದು ಅವಕಾಶದಿಂದ ವಂಚಿತರಾಗಿ ಆಗ್ಬೇಕು. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಒಂದು ತುಂಬಾ ಎಮರ್ಜೆನ್ಸಿ ಬಂದಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ದುಡ್ಡು ಇರೋದಿಲ್ಲ, ಅವಾಗ ಯಾರ್ಯಾರ ಹತ್ರ ಬೇಡ್ತಾರೆ, ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಅಲ್ವಾ. ಏನೋ ತುಂಬಾ ಕಷ್ಟಪಟ್ಟಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ವಸ್ತುಗಳನ್ನೆಲ್ಲ ನೀವು ಸೇಲ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಒಂದಿಷ್ಟು ಉಳಿತಾಯ ಮಾಡೋದನ್ನ ಕೂಡ, ನಿಜವಾಗ್ಲೂ ನನ್ಗೆ ಬೇಕಿತ್ತ ಇದು, ನಿಜವಾಗ್ಲೂ ನನಗೆ ಬೇಕಾ ಇದು, ಇದಿಲ್ಲದೆ ನನ್ ಇರಬಹುದಾ, ಒಂದ್ ಸೀರೆ ನನಗೆ ನೋಡಿ ತುಂಬಾ ಆಸೆ ಆಯ್ತು, ಈ ಸೀರೆ ಒಂದು ನಂದ್ ವಾರ್ಡ್ರೋಬ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ಗೇನ್ ದೊಡ್ಡ ನಷ್ಟ ಆಗತ್ತಾ, ಅಥವಾ ನಾಳೆ ನನ್ಗೆ ಉಟ್ಕೊಂಡು ಹೋಗೋದಕ್ಕೆ ಸೀರೆ ಇಲ್ವಾ. ಈ ತರ ನಾವು ಒಂದು ಸೀರೆ ಅಂತ ನಾನೊಂದು ಎಕ್ಸಾಂಪಲ್ಗೆ ಕೊಟ್ಟಿರೋದು, ಯಾವುದೇ ಒಂದು ವಸ್ತು ಇರಲಿ ಇದಿಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ ಇದೆ ಅಂತ ಹೇಳಿ ಆದರೆ ಅದನ್ನು ನಾವು ಕೈ ಬಿಡೋದೇ ಒಳ್ಳೆಯದು. ಇಲ್ಲ ತೀರಾ ಈಗ ತುಂಬ ಹಸುವಾಗಿದೆ, ಅಕ್ಕಿ ತಗೊಳ್ಳೋದಕ್ಕೆ ನಾವು ಮೀನಾ ಮೇಷ ಎಣಿಸಿದ್ರೆ ಆಗುತ್ತಾ? ಸಾಧ್ಯ ಆಗೋದಿಲ್ಲ. ಆವಾಗ ಅಂಥದ್ದೆಲ್ಲ ನನಗೆ ಬೇಕೇ ಬೇಕು ಅಂತೇಳಿ. ಮತ್ತೆ ನಮ್ಮನೆಯಲ್ಲಿ ಈಗ ಆಲ್ರೆಡಿ ನನಗೆ ಅಲ್ಲಿ ಎಲ್ಲೋ ಹೋದೆ, ಫರ್ನಿಚರ್ ಸೇಲ್ ಹಾಕಿದ್ರು, 80% ಆಫ್ ಅಂತ ಹೇಳಿ ಹಾಕಿದ್ರು, ಕೇವಲ 2 ದಿನಗಳು ಮಾತ್ರ ಅಂತ ಹೇಳಿ ಹಾಕಿರ್ತಾರೆ. ಇದು ಕೂಡ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಆಕ್ಚುಲಿ ಯಾವಾಗ ನಾವು ಅವಸರದಲ್ಲಿ ಡಿಸಿಷನ್ ತಗೊಳ್ತೇವೆ ಅದು ಸರಿಯಾಗಿರೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. 2 ದಿನ ಮತ್ತೆ ನಂಗೆ 2 ದಿನ ಬಿಟ್ಟು ಇಲ್ಲಿ ಬರೋದಕ್ಕಿಲ್ಲ ನನಗೆ. ಸೊ ಈಗ ಬಂದಿದ್ದೀನಲ್ಲ, ಈಗಲೇ ನಾನು ತಗೊಳ್ಬೇಕು. ಅರ್ಜೆಂಟಲ್ಲಿ ಮಾಡಿದಂತಹ ಡಿಸಿಷನ್ಸ್. ಮನೆಗೆ ಬಂದು ನೋಡಿದ್ರೆ ಅದೇ ವಸ್ತು ಸೇಮ್ ನಮ್ಮ ಹತ್ರ ಇರುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ, ಡಬಲ್ ಆಯ್ತು. ಆವಾಗ ಆ ಹಳೆ ಐಟಮ್ ಅನ್ನ ನಾನು ಅದು ಒಳ್ಳೇದಾಗಿದ್ರೂ ಕೂಡ ಅದನ್ನ ಒಂದೇ ನಾನು ಅದನ್ನ ಅಲ್ಲಿಂದ ವಿಲೇವರಿ ಮಾಡ್ಬೇಕು, ಅರ್ಧ ರೇಟಿಗೆ ಕೊಡ್ಬೇಕು, ಅಥವಾ ತುಂಬಾ ಲಾಸ್ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಫ್ರೀಯಾಗಿ ಕೊಡ್ಬೇಕು, ಇಲ್ಲ ಹಾಳು ಮಾಡ್ಬೇಕು ಅದನ್ನ ಅಲ್ವಾ. ಹಾಗಾಗಿ ಯೋಚನೆ ಮಾಡ್ಬೇಕು. ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನ ಅವಸರದಲ್ಲಿ ತಗೊಳ್ಳದೆ ತಡ ಮಾಡೋದೇ ಒಳ್ಳೇದು. ಕೆಲವೊಂದು ನಿರ್ಧಾರಗಳು ಹಾಗಂತ ಹೇಳಿ ಒಳ್ಳೆಯ ನಿರ್ಧಾರಗಳನ್ನ ತಡ ಮಾಡಬಾರ್ದು. ಒಳ್ಳೆಯ ನಿರ್ಧಾರಗಳನ್ನ ಈಗ ನನ್ಗೆ ಇವತ್ತು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು, ಅದನ್ನ ನಾನು ನಿಧಾನ ಮಾಡಬಾರ್ದು, ಅದನ್ನ ನಾನು ಕೂತ್ಕೊಂಡು ಓದ್ಬೇಕು, ಅಥವಾ ಇವತ್ತು ನಾನು ಯೋಗ ಮಾಡಬೇಕು, ಅಥವಾ ಇವತ್ತು ನಾನು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರೂ ಒಂದು ಮಾಡಬೇಕು, ಇವತ್ತು ನಾನೊಂದು ಏನೋ ಕಲಿಬೇಕು ಹೊಸತನ್ನ, ಅದನ್ನೆಲ್ಲ ಲೇಟ್ ಮಾಡಬಾರ್ದು. ಆದ್ರೆ ಇವತ್ತು ನಾನು ಏನೋ ಒಂದು ಪರ್ಚೇಸ್ ಮಾಡಬೇಕು, ನನ್ನ ಹತ್ರ ಅದರ ಅವಶ್ಯಕತೆ ಇಲ್ಲ, ಏನೋ ಒಂದೀಗ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿಗೆ ಹೋಗ್ಬೇಕು, ಅದೇನು ಅಷ್ಟು ಒಳ್ಳೇದಲ್ಲ, ಆದ್ರೂ ಕೂಡ ನಾನು ಆ ತರ ಇದು ಮಾಡೋದು. ಇವತ್ತು ಎಷ್ಟೋ ನಾವು ಕೇಸ್ಗಳನ್ನೆಲ್ಲ ನೋಡಿದಾಗ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಫಾರಿನ್ ಕಲ್ಚರ್, ಏನು ವಿದೇಶಿ ಇದು ಎಲ್ಲ ಬಂದಿದೆ ಸಂಸ್ಕೃತಿ. ತುಂಬಾ ಚಿಕ್ಕ ಮಕ್ಕಳು ಲಿವಿಂಗ್ ಇಲ್ ರಿಲೇಶನ್ಶಿಪ್ ಇರೋದು, ಫಿಸಿಕಲ್ ರಿಲೇಶನ್ಶಿಪ್ಗೆ ಓಪನ್ ಆಗ್ತಾ ಇರೋದು, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾ ಇರೋದು. ಜಸ್ಟ್ ಒಂದು ವೀಕ್ ಮುಂಚೆ ಅಷ್ಟೇ ನನಗೊಂದು ಕೇಸ್ ಬಂದಿತ್ತು. ಎಲ್ಲ ಇದು ಮಾಡಿಕೊಂಡು ಅವಳು ಎಷ್ಟು ಹಣವನ್ನ ವರ್ಗಾಯಿಸಿದ್ಲು ಹುಡುಗನಿಗೆ.
4: ನಂಬಿಯಾ?
3: ಹೌದು, ನಂಬಿ ಅಂತ ಹೇಳಿದ್ರೆ ಅವನೇನು ವಿಡಿಯೋ ಇವಳದ್ದು ಇಟ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ, ನೀನೀಗ ಹಣ ಹಾಕದೆ ಇದ್ರೆ ನಾನು ಇದನ್ನೆಲ್ಲ ವೈರಲ್ ಮಾಡ್ತೇನೆ, ನಿಮ್ಮ ಮನೆಯವರಿಗೆ ತೋರಿಸ್ತೇನೆ ಅಂತ ಹೇಳಿ ಪ್ರತಿ ಸಲ ಅವಳ ಹತ್ರ 10,000, 15,000, 10,000, 15,000 ಅಂತ ಹೇಳಿ ಲಕ್ಷಗಟ್ಟಲೆ ಅವಳ ಹತ್ರ ಅವನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದ. ಸೊ ನಾವು ಯೋಚನೆ ಮಾಡಬೇಕು, ಹೆಣ್ಮಕ್ಳು ಕೂಡ ಈ ತರ ಒಂದು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಇದೆಷ್ಟು ಸೇಫ್. ತಪ್ಪು ಅಂತ ನಮಗ್ ಗೊತ್ತಿರುತ್ತೆ, ಈ ತರ ಮಾಡಿದ್ರೆ ಮುಂದೆ ನನ್ಗೆ ಸಮಸ್ಯೆ ಆಗ್ಬೋದು. ಇವನ್ ಜೊತೆಗೆ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೆಚ್ಯೂರಿಟಿನೇ ಬಂದಿರೋದಿಲ್ಲ. ನಾನ್ ಹೇಳ್ತೇನೆ, ಒಂದು PUC ಫಸ್ಟ್ ಇಯರ್ ಅಲ್ಲಿ ಇರುವಂತಹ ಮಕ್ಕಳುಗಳಿಗೂ ಕೂಡ ನಿಮ್ ಗೋಲ್ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಏನಾದ್ರು ಹೇಳಿದ್ರು ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಆದ ಕೂಡಲೇ ಮತ್ತೆ ಗೋಲ್ ಚೇಂಜ್ ಆಗಿರುತ್ತೆ ಅವರದ್ದು.
4: ಕರೆಕ್ಟ್.
3: ಎಷ್ಟೋ ನನಗೆ ಪರಿಚಯ ಇರೋರದ್ದೇ ಉದಾಹರಣೆಗಳಿದೆ. ತುಂಬಾ ಚಿಕ್ಕವನಿಂದ ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರೇ ಆಗಿರಲ್ಲ, ಅಥವಾ ಡಾಕ್ಟರ್ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಡಾಕ್ಟರ್ ಆಗಿರಲ್ಲ. ಲಾಸ್ಟ್ ಮೊಮೆಂಟಿಗೆ ಅಂದ್ರೆ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲದೆ ಇರೋವಾಗ ತಗೊಳ್ಳುವಂತಹ ಯಾವ ಡಿಸಿಷನ್ಗಳು ಫಾರ್ಮ್ ಆಗಿರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ, ಆಲೋಚನೆಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಸಮಾಜದಲ್ಲಿ ಪ್ರಯೋರಿಟಿಗಳು ಚೇಂಜಸ್ ಆಗ್ತಾ ಹೋದ ಹಾಗೆ, ಅಥವಾ ಅಲ್ಲಿ ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಹಾಗಿರೋವಾಗ ಇಮ್ಮೆಚ್ಯೂರ್ ಇರುವಂತ ಹುಡುಗ ಅಥವಾ ಹುಡುಗಿಯರು ಒಂದು ರಿಲೇಶನ್ಶಿಪ್ ಅನ್ನ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಕೊನೆವರೆಗೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಯುವುದು ತಪ್ಪು ಅಂತ ನಮಗ್ ಗೊತ್ತಿರುತ್ತೆ ಅಲ್ವಾ. ಆ ತಪ್ಪು ಅಂತ ಗೊತ್ತಿದ್ದು ಕೂಡ ಮುಂದುವರೆದಾಗ ಅದರಿಂದ ಆಗುವಂತಹ ಪರಿಣಾಮಗಳು ನಿಜವಾಗ್ಲು ನಾವು ತೆಗೆದುಕೊಂಡಂತಹ ಒಂದು ಕ್ಷಣಿಕ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಇಡೀ ಜೀವನದ ಉದ್ದಕ್ಕೂ ಕೂಡ
4: ಪರಿತಪಿಸುವಂತೆ
3: ಮಾಡುತ್ತೆ. ಇವತ್ತು ಒಂದು ಸಲ ಇಲ್ಲೇ ನಾನು ಬಂದಾಗ್ಲೇ ನೀವು ಒಂದು ಕಾರ್ಯಕ್ರಮ ಡಾಕ್ಟರ್ ಹತ್ರ ಇದು ಮಾಡಿದ್ರಿ, ನೆನಪು ಇದೆ ನನಗೆ ಕೂಡ. ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ಮದುವೆಯಾದವರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಫಿಸಿಕಲ್ ಸಮಸ್ಯೆಗಳು ಯುವಕರಿಗಿರ್ಬೋದು, ತುಂಬಾ ಚಿಕ್ಕ ಪ್ರಾಯದ ಯುವಕರಿಗೆ ತುಂಬಾ ಸಮಸ್ಯೆಗಳು ಈಗ ಅಲ್ವಾ. ಅವರ ಇಂಟಿಮೇಟ್ ಲೈಫ್ ಅಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಎಲ್ಲ ನಾವು ನೋಡಿದ್ದೇವೆ. ಇದರ ಹಿಂದೆ ಎಲ್ಲಿಯೋ ಒಂದಿಷ್ಟು ಪರ್ಸೆಂಟ್ ಈ ತರದ ಒಂದು ತಪ್ಪುಗಳು ಏನು ಪ್ರೀವಿಯಸ್ ಅವರದ್ದು ಇದರ ಲೈಫ್ ಅಲ್ಲಿ ಆಗಿರುತ್ತೆ ಅದು ಕೂಡ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ ನನ್ಗೆ ಒಂದು ಕೇಸ್, ಒಂದು 15 ದಿವಸದ ಹಿಂದೆ ಒಂದು ಕೇಸ್ ಬಂದಿತ್ತು. ಅವರು ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವನಿಗೆ ಅವಳ ಹತ್ರ ಏನೇ ಇದ್ ಮಾಡಿದ್ರು ಫಿಸಿಕಲ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ನನ್ನ ಹುಡುಗನ ಜೊತೆಗೆ ಈಗ ಇದು ಮಾತಾಡಿ ನೋಡಿದಾಗ, ಹಿಂದೆ ಮಾಡಿದ ತಪ್ಪುಗಳು, ಈಗ ಅವನಿಗೆ ಮದುವೆ ಆಗಿ ಬಂದಂತ ಹುಡುಗಿ ತುಂಬಾ ಒಳ್ಳೆಯವಳು, ಸೊ ಇವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅವಳ ಹತ್ರ ಹೋಗೋದಕ್ಕಾಗ್ತಾ ಇಲ್ಲ ಅವನಿಗೆ. ಸೊ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕು, ತಪ್ಪುಗಳನ್ನು ಮಾಡುವಾಗ ಮುಂದೆ ಇದು ನನ್ನ ಜೀವನದಲ್ಲಿ ಹೌದು ತಪ್ಪುಗಳು ಅಂತ ಗೊತ್ತಿದೆ, ಆದರೆ ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲದೆ ನಾವು ಏನೋ ಒಂದಿಷ್ಟು ತಪ್ಪುಗಳನ್ನು ಮಾಡ್ತೇವೆ. ಆದರೆ ನಮ್ಮ ಈ ಒಂದು ಕ್ಷಣದ ನಿರ್ಧಾರಗಳು, ಅದು ನಮ್ಮ ಕರಿಯರ್ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ರಿಲೇಷನ್ಶಿಪ್ ಅಲ್ಲಿ ಮಾಡುವಂತಹ ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಅಥವಾ ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳು, ತುಂಬಾ ಮೊಬೈಲ್ ಯೂಸ್ ಮಾಡೋದು, ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನ ಮಾಡದೇ ಇರೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿರ್ಬೋದು, ರಾತ್ರಿ ಲೇಟ್ ವರೆಗೆ ನಾವು ಮೂವೀಸ್ ನೋಡ್ತಾ ಕುತ್ಕೊಳ್ಳೋದು ಅಥವಾ ಚಾಟ್ ಮಾಡ್ತಾ ಕುತ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು, ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಲೈಫ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಹೇಳಿ ನಾವು ಇದನ್ನ ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಬಂದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಬೆಲೆ ತರಬೇಕಾಗತ್ತೆ. ಹಾಗಾಗಿ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಈಗ ಮಾಡುವ ಬದಲು ನಾವೊಂದು ಅದಕ್ಕೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದು. ಈಗ ಫೋನ್ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ರಾತ್ರಿ ನಾನು ತುಂಬಾ ಲೇಟ್ ವರೆಗೆ ನಾನು ನೋಡ್ತಾ ಇರ್ತೀನಿ, ಏನೋ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ ಅಲ್ಲೇ ಇರುತ್ತೆ, ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ, ನಾನು ಆಯ್ತು ಇವತ್ತು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಮೊಬೈಲ್ ಅನ್ನ, ಈಗ ಹೆಚ್ಚಿನವರಿಗೆ ಅಭ್ಯಾಸ ಇದೆ ಮೊಬೈಲ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗೋದು, ಹಾಸಿಗೆಯಲ್ಲೇ ಇಟ್ಕೊಂಡು ತಲೆದಿಂಬಡಿಗೆ ಇಟ್ಕೊಂಡು ಮಲಗುವಂತ, ಅದು ಕೂಡ ತುಂಬಾ ತುಂಬಾ ತಪ್ಪು. ಅದು ರೇಡಿಯೇಷನ್ ಇಂದ ನಮ್ಮ ಮೆದುಳಿಗೆ ನಮ್ಮ ಮಾನಸಿಕ ಇದಕ್ಕೆ ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅದು ನಾವು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತರೋ ಹಾಗಿಲ್ಲ. ನಾವು ಏನೇ ಇದ್ರೂ ಕೂಡ ಮೊಬೈಲ್ ಅನ್ನ ಆಚೆ ರೂಮಲ್ಲೇ ಇಡೋದೇ ಹೊರತು ಆ ರೂಮಿಗೆ, ಇದು ಕೂಡ ನಾವು ಯಾರೋ ಹೇಳಿದ ಮಾತನ್ನ ಕೇಳಿ ಚೇಂಜಸ್ ಮಾಡ್ಕೊಂಡಿರೋದು. ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ, ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಅದನ್ನ ತಿದ್ದುಕೊಳ್ಬೇಕು, ಅದ್ರ ಜಾಣತನ. ಸೊ ಈಗ ಏನಾಗುತ್ತೆ, ಒಟ್ಟಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ, ಆಯ್ತು ಮಲ್ಕೊಳ್ತೇನೆ ಅಂತ ಇನ್ನೇನ್ ನಿದ್ದೆ ಬರ್ತೇ ಅಂತ ಹೇಳುವಾಗ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ.
5: ನಿಜ,
3: ನೋಟಿಫಿಕೇಶನ್ ಬಂದಾಗ ಇವರಿಗೆ ಕ್ಯೂರಿಯಾಸಿಟಿ ತಡಿಯಕ್ಕಾಗಲ್ಲ, ಯಾರದು ಬಂದಿದೆ ಅಂತ ಹೇಳಿ. ಆಯ್ತಾ, ಒಂದ್ಸಲ ಈಗ ಹಿಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಮತ್ತೊಂದಿಷ್ಟು ನೋಡ್ತಾರೆ, ಬರೀ ಅದನ್ನ ಮಾತ್ರ ನೋಡಲ್ಲ.
5: ನಿಜ
3: ಅಲ್ವಾ? ಅವಾಗ ಏನಾಗುತ್ತೆ, ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗತ್ತೆ. ಹಾಗಾಗಿ ನಾವು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಈ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಬದಲಿಸ್ಕೊಳ್ಬೇಕಾಗತ್ತೆ. ಸರಿ, ನನ್ ಮೊಬೈಲ್ ಹತ್ರ ಇದ್ರೆ ತಾನೇ ನನ್ಗೆ ಈ ತರದ ಡಿಸ್ಟ್ರಾಕ್ಷನ್ ಆಗೋದು, ನಾನ್ ಪಕ್ಕದ ರೂಮಲ್ಲಿ ಇಟ್ಬಿಟ್ರೆ ಪಕ್ಕದ ರೂಮಲ್ಲೂ ಇಡ್ತೇನೆ. ಇವಾಗ ಒಂದ್ ಬೆಳಗ್ಗೆವರೆಗೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗುವಂತ ನಷ್ಟ ಏನು ಇಲ್ಲ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಅನ್ನು ಸೈಲೆಂಟ್ಗೆ ಹಾಕಿ ಪಕ್ಕದ ರೂಮಲ್ಲಿ ಇಡ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಮ್ಗದು ಸುಲಭ ಆಗತ್ತೆ. ಇನ್ನು ಕೆಲವು ಸಲ ಕೆಲಸದ ಟೈಮ್ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಇವತ್ತು ನೀವು ನೋಡಿ ಅದೊಂದು ಅನ್ನೋಯಿಂಗ್ ಆಕ್ಚುಲಿ. ನೀವು ಕೆಲವು ಬ್ಯಾಂಕ್ ಗಳಿಗೆ ಹೋಗ್ಬೋದು, ಕೆಲವು ಯಾವುದೋ ಒಂದು ಎಮರ್ಜೆನ್ಸಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಅವ್ರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ.
5: ಕರೆಕ್ಟ್
3: ಅಲ್ವಾ? ಹೇಳಿದ್ರೆ ಸೀನ್ ಕ್ರಿಯೇಟ್ ಆಗತ್ತೆ. ನೀವೇನೋ ಎಮರ್ಜೆನ್ಸಿಗೆ ಹೋಗಿರ್ತೀರಾ. ಇವತ್ತು ಕೆಲವು ಡಾಕ್ಟರ್ಸ್ಗಳಲ್ಲಿ ಕೂಡ ಕಂಡು ಬರಲಿಕ್ಕೆ ಶುರು ಆಗಿದೆ. ಇವರೇನೋ ಪೇಷಂಟ್ ಅಲ್ಲಿ ಹೋಗಿರ್ತಾರೆ, ಅವರಿಗೊಂದು ಕಾಲ್ ಬರುತ್ತೆ, ಪೇಷಂಟ್ ಎದುರುಗಡೆ ಇದ್ದಾರೆ ಅನ್ನೋದನ್ನೇ ಮರೆತು ಅವರು
5: ಫೋನಲ್ಲಿ
3: ಬಿಸಿ ಇರ್ತಾರೆ. ಸೊ ಏನಾಗುತ್ತೆ, ಆ ಪೇಷಂಟ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ ಅಥವಾ ಅಲ್ಲಿ ಲೈನ್ ಇರುತ್ತೆ ಹೊರಗಡೆ ಕಾಯ್ತಾ. ಇವರು ಒಂದು ಕನ್ವರ್ಸೇಷನ್ ಒಂದು ಹಾಗಂತ ಹೇಳಿ ಬೇಗ ಇಡೋದು ಇಲ್ಲ ಫೋನು, ಸುಮ್ಮನೆ ಹರಟೆ ಹೊಡಿತಿರ್ತಾರೆ. ಈಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸಗಳು, ನನಗೂ ಇತ್ತೀಚೆಗೆ ಸುಮಾರು ಅನುಭವಕ್ಕೆ ಬಂತು. ಯಾವುದೋ ನಾವು ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಹೋಗಿರ್ತೇವೆ ಎಂಟ್ರಿ ಮಾಡಿಸೋದಕ್ಕೆ, ಅಲ್ಲಿ ಇಲ್ಲಿ ಹೋದಾಗ ಅವ್ರ ಫೋನಲ್ಲಿ ಬ್ಯುಸಿ ಇರ್ತಾರೆ. ಮತ್ತೆ ನೋಡಿದ್ರೆ ಏನೋ ಏನಿಲ್ಲ, ಪದಾರ್ಥ ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ನೀನ್ ಅದು ಮಾಡದ್ಯಾ, ಅವ್ರು ಬಂದಿದ್ರ, ಇವ್ರು ಬಂದಿದ್ರ, ಇಂಥದ್ದಿರುತ್ತೆ. ನಮಗಷ್ಟೊತ್ತಿಗೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅವ್ರ ಮೇಲೆ, ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಲಿಕ್ ಆಗೋದಿಲ್ವಾ ಅಂತ ಸಿಟ್ಟು ಬರುತ್ತೆ. ಸೊ ಕೆಲಸದ ಸಮಯದಲ್ಲಿ ಆದಷ್ಟು ಈ ತರ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸ್ಟಡಿ ಮಾಡುವಾಗ ಕೆಲವರು ಓದ್ಲಿಕ್ಕೆ ಕುತ್ಕೊಳ್ತಾರೆ, ಮಕ್ಕಳು ಮೊಬೈಲ್ ಅನ್ನ ಹತ್ರ ಇಟ್ಕೊಂಡೇ ಕುತ್ಕೊಳ್ತಾರೆ. ಪದೇ ಪದೇ ನೋಟಿಫಿಕೇಶನ್ ಬಂತ ಅಂತ ಹೇಳಿ ನೋಡುದು. ನೋಟಿಫಿಕೇಶನ್ ಬಂದ್ರೆ ಮತ್ತೆ ಪುಸ್ತಕ ಬದಿಗಿಟ್ಟು ಅಲ್ಲಿ ಹೋಗುದು. ಒಂದು ಸಲ ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗ್ಬೇಕು ನಮಗೂ ಸ್ಟಡೀಸ್ಗೂ ಅಂತ ಹೇಳಿದ್ರೆ ಒಂದು 10-15 minutes ತಗೊಳುತ್ತೆ. ಸೊ ನೀವೊಂದು 10 ನಿಮಿಷ ಇನ್ನೇನು ಕನೆಕ್ಷನ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಅಲ್ಲೊಂದು ನೋಟಿಫಿಕೇಶನ್ ಬಂತು, ಮತ್ತಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ಅಂತೂ ಮೊಬೈಲ್ ಇದಾಗತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಅದು ಈಚೆ ಬಂದ ಮೇಲೆ ಆ ಸರಿ ಅದು ಕನೆಕ್ಷನ್ ಆಗೋದಕ್ಕೆ ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ತರ ಡಿಸ್ಟ್ರಾಕ್ಷನ್ ಅನ್ನ ತಪ್ಪು ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
4: ಓಕೆ ಮೇಡಮ್. ಸೊ ಇವತ್ತಿನ ಪ್ರಿಯ ಮನಸ್ಸಲ್ಲಿ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡದೆ ಇರ್ಬೋದು ಹ್ಯಾಂಗೆ ಅಂಬುದ್ರ ಬಗ್ಗೆ ಮಾತಾಡಿದ್ರು ನಮ್ಮ ಸ್ವರ್ಣ ಕುಂದಾಪುರ ಅವರು. ಮೇಡಮ್ ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು.
4: ಪ್ರಿಯ ಕೇಳಿದ್ರೆ ಮೋಸ್ಟ್ಲಿ ನಾವು ಅವ್ರು ಏನ್ ಹೇಳಿದ್ರಲ್ಲ ಅದನ್ನ ನಾವು ನೀವಲ್ಲ ಒಂಚೊಂಚೂರು ನಮ್ ಜೀವನದ್ದೇ ಮಾತಾಡದ್ದ, ಹಾಗೆ ಒಂಚೊಂಚೂರು ಅಲ್ಲಿ ಅಳವಡಿಸಿಕೊಂಡ್ರೆ ಈ ತರ ತಪ್ಪುಗಳು ಹಾಕೋದನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕ. ಮತ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಮುಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

ನಿಗಣ್ಣ ಓಯ್ ಮಾತಾಡ್ರಲ್ಲ ಮಾರ್ರೆ, ಓಕೆ ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓವರ್ ಬ್ಯಾಮಣ್ಣ ಕಂಡಾಗ ಬೇಡ ಬೇಡ ಬಿಸ್ಕೆ ತಗೊಂಬೇಡ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ, ನೀವು ಕೇಳ್ತಿಪ್ಪದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವಂತಹ ಕಾರ್ಯಕ್ರಮವೇ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜತೆ. ಇದರ ಮೂರನೆಯ ಸಂಚಿಕೆ ಈಗ ಪ್ರಸಾರಗೊಳ್ಳಲಿಕ್ಕಿದೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ, ಜಲ್ ಜೀವನ್ ಮಿಷನ್ ನಿಂದ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ, ಅಳವಡಿಸಿಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೂ ಸರಳ ಭಾಷೆಯಲ್ಲಿ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಬಾನುಲಿಗಳಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಇನ್ಯಾಕ್ ತಡ ಮಾಡೋದು, ಕಾರ್ಯಕ್ರಮವನ್ನ ಆರಂಭಿಸೋಣ.
2: Ministry of Jal Shakti, Department of Drinking Water and Sanitation ದ್ವಾರಾ ಸಂಚಾಲಿತ, Community Radio Association ದ್ವಾರಾ ನಿರ್ಮಿತ
3: ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ.

0: ಅಯ್ಯೋ, ಈ ಸ್ವಚ್ಚಿಕ್ಕ ಎಲ್ಲಿಗೆ ಹೋದ್ಲು? ಇಷ್ಟು ತಡವಾಗಿ ಅವಳು ಎಂದೂ ಬಂದಿರಲಿಲ್ಲ. ಇವತ್ತು ಕಾರ್ಯಕ್ರಮನ ನಾನೊಬ್ನೇ ನಡೆಸ್ಕೊಡ್ಬೇಕಾಗುತ್ತೋ ಏನೋ.
1: ತಡಿ ತಡಿ ಸೂಜಲ್, ನಾನು ಬಂದೆ.
0: ಓ, ನೀನ್ ಬಂದ್ಯಾ? ನೀನು ನೀರು ತರಲು ಹೋಗಿರ್ಬೋದು ಅನ್ಕೊಂಡೆ.
1: ನೀರ್ ತರಲು ಹೋಗುದಾ? ಇಲ್ಲ ಇಲ್ಲ ಸೂಜಲ್, ಬಾವಿ ಕೈ ಪಂಪ್ಗಳ ಬಳಿ ಹೋಗಿ ನೀರ್ ತರುವ ಕಾಲ ಈಗ ಹಿಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿ ನೀರ್ ಬರ್ತದೆ.
0: ಹೌದು, ನೀನ್ ಹೇಳಿದ್ದು ಸರಿಯಾಗಿದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೊಂದ್ ದೊಡ್ಡ ವ್ಯತ್ಯಾಸ ಬಂದಿದೆ ಅಲ್ವಾ?
1: ನಮ್ಮ ಊರಿನಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಹಾಗೂ ಇತರರು ತಮ್ಮ ದಿನದ ಉಳಿದ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಳ್ಳಲು ಬೆಳಿಗ್ಗೆ ನೀರು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿಕೊಳ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ.
0: ನೀನ್ ಹೇಳಿದ್ ನಿಜ. ಸಾಕಷ್ಟು ಬಾರಿ ಸಾಕಾಗೋಷ್ಟು ನೀರು ಸಿಗ್ಬೇಕೆಂದು ದಿನಕ್ಕೆ ಎರಡು ಬಾರಿ ಕೂಡ ಹೋಗಿ ನೀರ್ ತರಬೇಕಾಗ್ತಿತ್ತು.
1: ಅಷ್ಟೇ ಅಲ್ಲ, ಹೆಣ್ಮಕ್ಳು ತಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ನೀರ್ ತರಲು ಹೋಗ್ಬೇಕಾಗ್ತಿತ್ತು. ಅದ್ರ ಜೊತೆಗೆ ಕಲುಷಿತ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ಸಾಮಾನ್ಯವಾಗಿತ್ತು.
0: ನೀರೇ ನೀರೇ ನಿನ್ನ ಬಣ್ಣವೇನು?
1: ಯೋಚಿಸ್ತೇನೆ ಯೋಚಿಸ್ತೇನೆ ನಿನ್ನ ದಾರಿ ಏನು.
0: ವಾವ್ ಸ್ವಚ್ಚಿಕ, ಇದು ಹೊಸ ಹಾಡೇ ಆಗ್ಬಿಡ್ತು.
1: ಸೂಜಲ್ ಸರ್, ಹಾಡುವ ಸಮಯ ಮುಗಿಯಿತು, ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಓ ಹೌದು ಹೌದು, ನಿಮಗೆಲ್ಲರಿಗೂ ಸೂಜಲ್ನಿಂದ ನಮಸ್ಕಾರಗಳು.
1: ಸ್ವಚ್ಛಿಕ ಕಡೆಯಿಂದಲೂ ನಿಮಗೆಲ್ಲರಿಗೂ ನಮಸ್ಕಾರ.
0: ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಸ್ವಚ್ಛ ಹಾಗೂ ಜಲ ಸಮೃದ್ಧ ಗ್ರಾಮದ ಕತೆ ರೇಡಿಯೋ ಜೊತೆ. ಸೂಜಲ್, ಜಲಜೀವನ್ ಮಿಷನ್ ನಿಜಕ್ಕೂ ಕಾಲವನ್ನು ಬದಲಾಯಿಸಿದೆ. 2019 ಆರಂಭವಾದ ಜಲ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿಯ ಮೂಲಕ ನೀರು ಒದಗಿಸಲು ಆರಂಭಿಸಿದೆ.
0: ಹೌದು, ಈಗ ಮಹಿಳೆಯರು, ವಯೋವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ಮನೆಯಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆಯೇ ಇಲ್ಲ.
1: ಆದರೆ ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗಿಲ್ಲ. ಜಲ ಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳನ್ನು ಹಾಕುವುದು ಎಂದು ಹಲವರು ಭಾವಿಸುತ್ತಾರೆ. ಆದ್ರೆ ನಿಜ ಹೇಳಬೇಕಂದ್ರೆ ಪ್ರತಿದಿನ ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸುವ ಬದ್ಧತೆಯೇ ಜಲ ಜೀವನ್ ಮಿಷನ್.
0: ಇಂದು ನಿಮ್ಮ ಮನೆಯ ನಲ್ಲಿಯಲ್ಲಿ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವವಿದೆ. ಈಗ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಮಿಷನ್ 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ದುರಸ್ತಿ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ನೀವು ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮೊಳಗಿನ ಚೈತನ್ಯವನ್ನು ಎಚ್ಚರಿಸುತ್ತಾ ಹೋದಂತೆ ಪ್ರತಿಯೊಂದು ಕೆಲಸವೂ ಸುಲಭವಾಗುತ್ತಾ ಹೋಗುತ್ತದೆ.
1: ವಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ಒಮ್ಮೆ ಕಷ್ಟವೆಂದು ತೋರುತ್ತಿದ್ದ ಪ್ರತಿಯೊಂದು ಕೆಲಸವು ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದೆ ಸಾಗಿದಾಗ ಸುಲಭವಾಗ್ತದೆ. ಜಯವು ಸಿದ್ಧರಾಗಿರುವವರದ್ದೇ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಸವಾಲನ್ನ ಎದುರಿಸಿ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿರಲಿ ಅಥವಾ ಬೆಟ್ಟ ಗುಡ್ಡಗಳ ಕಠಿಣ ಪ್ರದೇಶಗಳಿರಲಿ, ಇಂದು ಪ್ರತಿಯೊಂದು ಮನೆಗೂ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿಯ ಮೂಲಕ ನೀರು ಒದಗಿಸುವ ಕೆಲಸ ನಡೆಯುತ್ತಿದೆ.
0: ಏನಾಯ್ತು, ಯಾಕೆ ಹೀಗೆ?
1: ಇದೆಲ್ಲ ಕೇಳಿದ್ಮೇಲೆ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತದೆ. ಈ ಕತೆ ನನ್ನೊಬ್ಬಳ ಕತೆಯಲ್ಲ. ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಹೊರುವ ಹೊರೆಯನ್ನ ಈ ಯೋಜನೆ ಕಡಿಮೆ ಮಾಡಿದೆ. ಸರಿ, ನಲ್ಲಿಯ ಮೂಲಕ ನೀರು ಬಂದ ನಂತರ ನಮ್ಮ ಗ್ರಾಮದಲ್ಲಿ ಇನ್ನೇನು ಬದಲಾವಣೆಗಳಾಗಿವೆ?
0: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ಆಮೇಲೆ ಹೇಳ್ತೇನೆ. ನೋಡು ಸ್ವಚ್ಛಿಕ, ಇಲ್ಲಿ ಬಂದಿರೋದು ಕೇವಲ ನೀರಲ್ಲ, ಗ್ರಾಮದ ಜನರೂ ಈ ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಒಟ್ಟಾಗಿ ಯೋಜನೆಯನ್ನು ನಿರ್ವಹಿಸುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದೇನು? ಅದರ ಬಗ್ಗೆ ಸರಿಯಾಗಿ ವಿವರಿಸಿ.
0: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದ್ರೆ, ನೀರು ಸಮಿತಿಯ ಮುಖ್ಯ ಕೆಲಸವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು. ನಳ ಜಲಮಿತ್ರ ಅಂದ್ರೆ ಆಪರೇಟರ್ ಇರ್ತಾರೆ, ಅವರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ಗಳ ನಿರ್ವಹಣೆ ಮಾಡಲಾಗ್ತದೆ. ಸೋರಿಕೆಗಳಿದ್ರೆ ದುರಸ್ತಿ ಮಾಡಲಾಗ್ತದೆ. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತದೆ. ಹೌದು, ನೀರನ್ನು ಬಳಸುವ ಶುಲ್ಕದ ಬಗ್ಗೆಯೂ ಜನರಿಗೆ ಮಾಹಿತಿ ನೀಡುತ್ತಾರೆ.
1: ಅಯ್ಯೋ, ಇವೆಲ್ಲವನ್ನು ಗ್ರಾಮದ ಜನರೇ ಮಾಡಬೇಕಾ?
0: ಇಲ್ಲ ಇಲ್ಲ, ಈ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಲು ಪಂಚಾಯತ್ ಅವರೊಂದಿಗೆ ಸಹಕರಿಸುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳಿಗೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
1: ಹಾಗಾದ್ರೆ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ್, ಮುಖ್ಯ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
0: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರು ಸಮಿತಿಯೊಂದಿಗೆ ಸೇರಿ ಯೋಜನೆಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
1: ಓ ಅದ್ಭುತ! ಹಾಗಾದ್ರೆ ಸಮುದಾಯದ ಪಾತ್ರದ ಬಗ್ಗೆಯೂ ಹೇಳಿ ಸುಜಲ್ ಕುಮಾರ್ ಸರ್.
0: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಜನರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸರಿಯಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರವಾಗಿಡುವುದು ತುಂಬಾ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಜವಾಬ್ದಾರಿಗಳು ಹೀಗಿವೆ: ನೀರು ಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಿಗೆ ಕೆಲಸ ಮಾಡುವುದು, ನೀರು ಸರಬರಾಜು ಸೇವೆಯ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದೇ ಇರುವುದು, ನೀರಿನ ಮೂಲಗಳನ್ನು ರಕ್ಷಿಸುವುದು ಮತ್ತು ಅವುಗಳ ಪುನರ್ಭರ್ತಿ ಅಂದ್ರೆ ರೀಚಾರ್ಜ್ ಮಾಡುವ ಕೆಲಸಕ್ಕೆ ಸಹಕರಿಸೋದು, ಸಮಸ್ಯೆ ಅಥವಾ ದೂರುಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸೋದು ಮತ್ತು ಸರ್ಕಾರದೊಂದಿಗೆ ಸೇರಿ ಪರಿಹಾರ ಕಂಡುಕೊಳ್ಳೋದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆ ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗ್ತದೆ.
0: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬಹುದು.
1: ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಲ್ವಾ? ಅವುಗಳನ್ನ ಹೇಗೆ ಪರಿಹರಿಸಲಾಗ್ತದೆ?
0: ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸರ್ಪಂಚ್ ಅಥವಾ ನೀರು ಸಮಿತಿಯ ಸದಸ್ಯರಿಗೆ ಮಾಹಿತಿ ಕೊಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ಒಬ್ಬ ಆಪರೇಟರ್ ಕೂಡ ಇರ್ತಾನೆ. ಅವರನ್ನ ನಾವು ನಳಜಲ್ ಮಿತ್ರ ಎಂದು ಕರೆಯುತ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಕೂಡ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿರುವ DTUನ ಸಹಾಯ ಪಡ್ಕೊಳ್ಬಹುದು.
1: ಇದು ತುಂಬಾ ಒಳ್ಳೆಯ ವಿಚಾರ.
0: ಈ ಮಿಷನ್ ಇದುವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ವಿಶೇಷವಾದದ್ದೇನು, ಇದರ ಬಗ್ಗೆ ಜಲ್ ಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಕೇಳೋಣ.
2: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ್ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಮಾಧ್ಯಮ ಸೇ ಆಪ್ ಸಭಿ ಸೇ ಜುಡ್ ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೆ ಮೈ ಇಸ್ ಕಾರ್ಯಕ್ರಮ ಕೆ ಮಾಧ್ಯಮ ಸೇ ಇಸ್ಕಿ ಕುಚ್ ಮಹತ್ವಪೂರ್ಣ ಬಾತೇ ಆಪ್ ಸಭಿ ಕೆ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ್ ಕೆ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೆ ಆಂಗನವಾಡಿ ವ ಸ್ಕೂಲ್ ಜೈಸೆ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೆ ಮಾಧ್ಯಮ ಸೇ ನಲ್ ಸೇ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಪಹುಂಚೆ. ಪಿಛಲೆ ಕುಚ್ ವರ್ಷೋ ಮೇ ಹಮ್ ಇಸ್ ದಿಶಾ ಮೇ ತೇಜಿ ಸೇ ಆಗೇ ಬಢೆ ಹೈ. ಆಜ್ ಮಿಷನ್ ಉಸ್ ಚರಣ ಮೇ ಪಹುಂಚ ಚುಕಾ ಹೈ ಜಹಾಂ ಕೈ ಗಾಂವೋ ಔರ್ ಪಂಚಾಯತೋ ಮೇ ಯೋಜನಾಯೆ ಪೂರಿ ಹೋ ಚುಕಿ ಹೈ ಔರ್ ಅಬ್ ಉನ್ಕಾ ಸಂಚಾಲನ್ ಔರ್ ರಖ ರಖಾವ್ ಸಬ್ಸೇ ಮಹತ್ವಪೂರ್ಣ ವಿಷಯ ಬನ್ ಗಯಾ ಹೈ. ಇಸೀ ಕ್ರಮ ಮೇ ಮೈ ಆಪ್ ಸಭಿಕೋ ಯಹ ಭಿ ಬತಾನಾ ಚಾಹೂಂಗಾ ಕಿ ಜಲ್ ಜೀವನ್ ಮಿಷನ್ ಕಾ ದೂಸರಾ ಚರಣ ಲಾಗೂ ಹೋ ಚುಕಾ ಹೈ, ಜಿಸ್ಕೆ ಅಂತರ್ಗತ ಮಿಷನ್ ಕೋ 2028 ತಕ್ ಬಢಾಯಾ ಗಯಾ ಹೈ. ಇಸ್ ನಯೇ ಚರಣ ಮೇ ಜಲ್ ಜೀವನ್ ಮಿಷನ್ ಅಬ್ ನಯೇ ಸುಧಾರೋ ಕೆ ಸಾಥ್ ಸಂಚಾಲಿತ ಹೋ ರಹಾ ಹೈ. ಅಬ್ ಹಮಾರಾ ಧ್ಯಾನ್ ಸಿರ್ಫ ಹರ್ ಘರ್ ತಕ್ ನಲ್ ಸೇ ಜಲ್ ಪಹುಂಚಾನೆ ತಕ್ ಹಿ ಸೀಮಿತ ನಹೀ ಹೈ, ಬಲ್ಕಿ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಯಹ ಸೇವಾ ನಿಯಮಿತ, ಸುರಕ್ಷಿತ ಔರ್ ಲಂಬೆ ಸಮಯ ತಕ್ ಸತತ ರೂಪ ಸೇ ಬನಿ ರಹೆ. ಇಸ್ಕೆ ಲಿಯೆ ಗಾಂವ್ ಕೆ ಲೋಗೋ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕಿಯಾ ಜಾ ರಹಾ ಹೈ. ಜಲ್ ಸೇವಾ ಆಕಲನ್ ಕೆ ಮಾಧ್ಯಮ ಸೇ ಗಾಂವ್ ಕೆ ಲೋಗ್ ಖುದ್ ಅಪ್ನಿ ಯೋಜನಾ ಕಿ ಸಮೀಕ್ಷಾ ಕರ್ತೇ ಹೈ ಏವಂ ಪಾನಿ ಕಿ ಉಪಲಬ್ಧತಾ, ಗುಣವತ್ತಾ ಔರ್ ಸೇವಾ ಕಿ ಸ್ಥಿತಿ ಕೋ ಸಮಜತೇ ಹೈ. ಇಸ್ಕೆ ಬಾದ್ ಜಿಲ್ಲಾ ಸ್ತರ ಕಿ ತಕನೀಕಿ ಟೀಮ್ ಯಾನಿ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಕಿ ಮದದ್ ಸೇ ಸೇವಾ ಮೇ ಸುಧಾರ ಕಿ ಯೋಜನಾ ತಯಾರ್ ಕರ್ತೀ ಹೈ. DTU ಪಂಚಾಯತೋ ಕೋ ರಖ ರಖಾವ್ ಏವಂ ಮರಮ್ಮತ್ ಕೆ ಕಾರ್ಯೋ ಮೇ ಭೀ ಮದದ್ ಕರ್ತಾ ಹೈ. ಸಾಥ್ ಹಿ ಜಲ್ ಜೀವನ್ ಮಿಷನ್ ಕೆ ತಹತ್ जन भागीदारी को बढ़ावा देने हेतु संवाद कार्यक्रम के माध्यम से दो स्तरों पर सीख और अनुभव साझा किए जा रहे हैं। सुजल ग्राम पेयजल संवाद में ग्राम और ग्राम पंचायत अपनी अच्छी पहल और उपलब्धियां राष्ट्रीय स्तर तक साझा करते हैं, जिससे उन्हें पहचान मिलती है, उनके कार्यों को सराहा जाता है और देश के दूसरे गांव भी उनसे सीखते हैं। वहीं डीसी और डीएम पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुंचते हैं। वहीं डीसी डीएम पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल संबंधित जरूरी समाधान और बेहतर कार्यों को पूरे जिले और अन्य स्थानों तक पहुँचाते हैं। दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।
0: ಸ್ವಚ್ಛಿಕಾ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ಹೇಳದಂತೆ, ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಇದರಿಂದ ನೀರು ಸರಬರಾಜು ಸೇವೆಯನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತಿದೆ. ಒಮ್ಮೆ ಯೋಚಿಸು, ಪ್ರಸ್ತುತ ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ನಲ್ಲಿಯ ನೀರು ತಲುಪ್ತಾ ಇದೆ. ದೇಶದ ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕ ನಿಯಮಿತವಾಗಿ ಮತ್ತು ನಿರಂತರವಾಗಿ ನೀರು ಸಿಗಲು ಆರಂಭವಾದರೆ ಜನರ ಜೀವನ ಎಷ್ಟು ಸುಲಭವಾಗಬಹುದು ಅಲ್ವಾ?
1: ಹೌದು, ಆದ್ರೆ ನಲ್ಲಿಯ ಮೂಲಕ ಬರುವ ನೀರನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮ ಗ್ರಾಮಸ್ಥರದ್ದು ಆಗಿದೆ. ಯಾರು ಅನಾರೋಗ್ಯಕ್ಕೆ ಒಳಗಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅದ್ಯಾನಕ್ಕಿದ್ದು ಸೂರ್ಜಲ್, ನಿನ್ಗೆ ಕೇಳಿಸ್ತಾ?
0: ಅವಳೆ ದೂಷಿಕಾ, ನೀನ್ ಹೇಳದನ್ನ ಕೇಳಿ ನಗ್ತಾ ಇದ್ದಾಳೆ.
1: ಅಲ್ಲ, ನಾನೇನಾದ್ರೂ ತಮಾಷೆ ಮಾತು ಹೇಳಿದ್ನಾ?
0: ನಿನಗೇನ್ ಹೇಳ್ದೆ?
1: ನಾನೇನ್ ಹೇಳ್ದೆ?
0: ನೀರು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳೋದು ಜನರ ಜವಾಬ್ದಾರಿ ಹೌದು ಅಂತ ಹೇಳ್ದೆ ಅಲ್ವಾ?
1: ಯಾಕೆ ಮತ್ತೆ ಮತ್ತೆ ನಗ್ತಾ ಇದೀಯಾ?
3: ನಿನ್ನ ಮುಗ್ಧತೆ ನೋಡಿ ನಗ್ತಾ ಇದ್ದೀನಿ. ಶುದ್ಧ ನೀರನ್ನು ಗುರುತಿಸೋದು ಹೇಗೆ, ಅದರ ಮಹತ್ವವೇನು ಅಂತ ನಿಮಗ್ ಗೊತ್ತಿದ್ದಿದ್ರೆ ನಾನು ಇಷ್ಟು ಹೊತ್ತಿಗಾಗ್ಲೇ ಈ ಊರನ್ನೇ ಬಿಟ್ಟು ಹೋಗ್ತಿದ್ದೆ. ನಿಮ್ಮನೆಗ್ ನೀರ್ ಬಂದ್ರೆ ಸಾಕು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನೀರು ಕಲುಷಿತವಾದ್ರೆ ಏನಾಗುತ್ತೆ ಗೊತ್ತಾ? ಮೂರ್ಖರೆ, ಅನಾರೋಗ್ಯ, ಆಸ್ಪತ್ರೆ, ಔಷಧಿ, ಇವೆಲ್ಲವೂ ನನ್ನಿಂದಲೇ ಆಗುತ್ತೆ. ನಾನೇ ದೂಷಿಕ, ನೀರು ಮಾಲಿನ್ಯದ ರಾಣಿ.
0: ಓಹೋ, ನೀನು ಮಾಲಿನ್ಯದ ರಾಣಿನಾ? ನಿನ್ನ ಆಡಳಿತ ಕಾಲ ಈಗ ಮುಗೀತು.
1: ಈ ಬಾರಿ ನಿನ್ನಾಟ ನಡೆಯಲು ನಾವು ಬಿಡುವುದೇ ಇಲ್ಲ.
0: ಶುದ್ಧ ನೀರಿನ ಮಹತ್ವವನ್ನ ಜನರಿಗೆ ತಿಳಿಸಬೇಕೆಂದು ನಾವು ನಿರ್ಧಾರ ಮಾಡಿದೀವಿ.
3: ಹಾಗಾದ್ರೆ ಇದುವರೆಗೆ ಜನರ ಮನೆಗಳಿಗೆ ನೀರ್ ಬರ್ತಾ ಇರ್ಲಿಲ್ವಾ? ಈಗ ಅಷ್ಟು ದೊಡ್ಡ ಬದಲಾವಣೆ ಏನಾಗಿದ್ಯಪ್ಪ?
0: ಹೌದಮ್ಮ, ಹೌದು, ಖಂಡಿತವಾಗಿಯೂ ಹಿಂದೆಯೂ ಜನರ ಮನೆಗಳಿಗೆ ನೀರ್ ಬರ್ತಾ ಇತ್ತು. ಆದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರು ಸರಬರಾಜು ಯೋಜನೆಯಲ್ಲೂ ನೀರನ್ನು ಶುದ್ಧೀಕರಿಸಲು ಡಿಸ್ಇನ್ಫೆಕ್ಷನ್ ಘಟಕ ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಗೊತ್ತಾ? ಕ್ಲೋರಿನೇಷನ್, ಫಿಲ್ಟ್ರೇಷನ್ ಮತ್ತೆ ಇತರ ನೀರು ಶುದ್ಧೀಕರಣ ಪ್ರಕ್ರಿಯೆಗಳಿಂದ ಶುದ್ಧ ಮತ್ತು ಸುರಕ್ಷಿತ ನೀರನ್ನ ಪೂರೈಸ್ತಾ ಇದ್ದೀವಿ ಗೊತ್ತಾ?
3: ಆದ್ರೆ ನಂತರ ನೀರು ರಸ್ತೆ ಕೂಡ ಕಲುಷಿತವಾಗಬಹುದು ಅಲ್ವಾ? ಅದು ಜನರಿಗೆ ಹೇಗೆ ಗೊತ್ತಾಗುತ್ತೆ?
0: ನೀರಿನ ಗುಣಮಟ್ಟ ಪರೀಕ್ಷೆ ಜಲಜೀವನ್ ಮಿಷನ್ ನ ಅತ್ಯಂತ ಪ್ರಮುಖ ಭಾಗ ಅಂತ ನಿನಗೆ ಗೊತ್ತಿಲ್ವಾ? ಇದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ 5 ಮಹಿಳೆಯರು ಹಾಗೂ ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳಾದಂತ FTK ಬಳಸಿ ನೀರಿನ ಗುಣಮಟ್ಟ ಪರೀಕ್ಷಿಸುವ ತರಬೇತಿ ನೀಡಲಾಗ್ತದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನ ಪ್ರಯೋಗಾಲಯಗಳಿಗೂ ಕಳಿಸಲಾಗ್ತದೆ. JJM ಈ ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನ ಈಗ ಸುಜಲಂ ಶಕ್ತಿ ಎಂದು ಕರೆಯಲಾಗ್ತಾ ಇದೆ.
3: ಮಿಸ್ ಸ್ವಚ್ಛಿಕ ಮತ್ತು ಶ್ರೀ ಸುಜಲ್ ಅವರೇ, ಜನರು ನಿಮ್ ಮಾತಿಗಿಂತ ನನ್ನ ಮಾತನ್ನೇ ಹೆಚ್ಚು ಕೇಳ್ತಾರೆ. ನೀವು ಜನರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನ ಹೇಳ್ತೀರಿ. ಇದನ್ ತೊಳಿರಿ, ಅದನ್ ಬಳಿರಿ, ಅದನ್ ಸ್ವಚ್ಛಗೊಳಿಸಿ, ಹೀಗೆ ಮಾಡಿ, ಹಾಗೆ ಮಾಡಿ. ನಾನೇನ್ ಹೇಳ್ತೀನಿ ಗೊತ್ತಾ? ಬಿಡಿ, ತೆಗ್ದಾಕಿ, ಎಸದ್ ಬಿಡಿ, ಬಿಸಾಡ್ಬಿಡಿ, ಹಾಗೆ ಇರ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ.
1: ಓಹೋ, ಆದ್ರೆ ಈಗ ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ. ನಮ್ಮ ಪ್ರತಿದಿನದ ಸಣ್ಣ ಪುಟ್ಟ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನ ಸ್ವಚ್ಛವಾಗಿಟ್ಕೊಳ್ಬಹುದು ಅಂತ ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ.
0: ಯಾಕಂದ್ರೆ ಶುದ್ಧ ಕುಡಿಯುವ ನೀರು ನಮ್ಮನ್ನ ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನ ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಬೆಳೆಸ್ತದೆ, ಜೊತೆಗೆ ಮನೆಯ ಖರ್ಚನ್ನು ಸಹ ಕಡಿಮೆ ಮಾಡುತ್ತೆ. ಒಂದು ಕುಟುಂಬ ಆರೋಗ್ಯವಾಗಿದ್ರೆ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚು ಮಾಡೋ ಹಣ ಉಳಿಯುತ್ತದೆ. ಆ ಹಣವನ್ನ ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಮನೆಯ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ಮಿಸ್ಸೆಸ್ ದೂಷಿಕಾ, ನಿಮ್ಮ ಗಂಟು ಮುಟ್ಟೆ ಕಟ್ಟಿಕೊಂಡು ಹೊರಡೋ ಸಮಯ ಬಂದಿದೆ.
3: ಈ ಜಲ್ ಜೀವನ್ ಮಿಷನ್ ಎಲ್ಲರನ್ನು ಜಾಗೃತಗೊಳಿಸ್ತಾ ಇದೆ. ಪರವಾಗಿಲ್ಲ, ಈಗ ನಾನು ಹೋಗ್ತೀನಿ, ಆದ್ರೆ ಮತ್ತೆ ಖಂಡಿತ ಬರ್ತೀನಿ. ಯಾವ ಗ್ರಾಮದಲ್ಲಿ ಜನರು ನಿರ್ಲಕ್ಷ್ಯ ಮಾಡ್ತಾರೋ ಅಲ್ಲಿಗೆ ನಾನು ಮತ್ತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ, ಅವರು ನನಗೆ ಖಂಡಿತ ಅವಕಾಶನ ಕೊಟ್ಟೇ ಕೊಡ್ತಾರೆ.
0: ಹೋಗು ಹೋಗು, ನಿನಗಿನ್ನಿಲ್ಲಿ ಜಾಗನೇ ಇಲ್ಲ.
4: ಚಲ ಚಲ ಸುನ್ನೆ ಹಮ್ ರೇಡಿಯೋ ಕಿ ಜುಬಾನಿ, ಸಚ ಸುಜಲ ಗಾಂವ್ ಕಿ ಏಕ್ ಅನೋಖಿ ಕಹಾನಿ.
5: ಹಮ್ ಪಾನಿ ಬನಾ ನಹೀ ಸಕ್ತೆ, ಸಿರ್ಫ್ ಬಚಾ ಸಕ್ತೆ ಹೈ. ಇಸ್ಲಿಯೇ ಹಮಾರೆ ಪಾಸ್ ಏಕ್ ಹಿ ರಾಸ್ತಾ ಹೈ, ಪಾನಿ ಚಾಹಿಯೇ ತೋ ಉಸೆ ಬಚಾಯಿಯೇ. ಲೀಕೇಜ್ ರೋಕೆ, ಪಾನಿ ಬಚಾಯೆ. ಕ್ಯಾ ಆಪ್ ಜಾನ್ತೇ ಹೈ, ಮಾಮೂಲಿ ಲೀಕೇಜ್ ಸೇ ಹಿ ಹರ್ ಮಹೀನೆ 1000 ಲೀಟರ್ ಪಾನಿ ಬರ್ಬಾದ್ ಹೋ ಜಾತಾ ಹೈ. ಯದಿ ಏಕ್ ನಲ್ ಸೇ ಹರ್ ಮಿನಟ್ 45 ಬೂಂದ್ ಪಾನಿ ಟಪಕ್ತಾ ಹೈ, ತೋ 3 ಘಂಟೆ ಮೇ 1 ಲೀಟರ್ ಸೇ ಜ್ಯಾದಾ ಪಾನಿ ಬಹ ಜಾತಾ ಹೈ. ಪಾನಿ ಕಿ ಹರ್ ಬೂಂದ್ ಮಾಯನೆ ರಖತಿ ಹೈ, ಜಲ್ ಬಚಾಯೆ ಭವಿಷ್ಯ ಬನಾಯೆ.
6: ಸ್ವಚ್ಛ ಸುಜಲ್, ಸ್ವಚ್ಛ ಸುಜಲ್, ಯಹಿ ಹೈ ಭಾರತ್ ಕಾ ನಾರಾ ನ್ಯಾರಾ.
5: ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ.
1: ಸುಜಲ್, ಜನರು ನಿಜವಾಗಿಯೂ ನಮ್ಮ ಮಾತಿಗಿಂತ ದೋಷಿಗಳ ಮಾತನ್ನ ಹೆಚ್ಚು ಕೇಳ್ತಾರಾ?
0: ಇಲ್ಲ ಸ್ವಚ್ಛಿಕ, ನಮ್ಮ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ಕೆಲವೊಮ್ಮೆ ನಮ್ಮ ನೀರಿನ ಮೂಲಗಳು ಕಲುಷಿತವಾಗ್ತವೆ, ಆಗ ದೂಷಿಕ ಗೆಲ್ತಾಳೆ.
1: ಸರಿ, ಜಲ ಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡ್ತವೆ ಅಂತ ನೀವು ಹೇಳಿದ್ರಿ. ಆದ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಗ್ರಾಮದ ಜನರು ಹೇಗೆ ತೆಗೆದುಕೊಳ್ತಾರೆ? ಈ ಯೋಜನೆಯನ್ನು ಸಮುದಾಯ ಮತ್ತು ಪಂಚಾಯತ್ಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗ್ತದೆ?
0: ಇದು ತುಂಬಾ ಮಹತ್ವದ ಪ್ರಶ್ನೆ. ಇಲ್ಲಿ ಕೇಳು, ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆಗಳು ಉಳಿಯದಂತೆ ಕೆಲವು ದಿನಗಳ ಕಾಲ ಅದನ್ನ ಪರೀಕ್ಷಿಸಲು ಟ್ರಯಲ್ ರನ್ ನಡೆಸಲಾಗ್ತದೆ. ಅದನ್ನ ಕಮಿಷನಿಂಗ್ ಅಂತ ಕರೀತಾರೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಖಚಿತವಾದ ನಂತರನೇ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನ ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲ ಅರ್ಪಣ್ ದಿವಸ್ ಆಚರಿಸುತ್ತದೆ. ಈ ಟ್ರಯಲ್ ರನ್ ಕನಿಷ್ಠ 15 ದಿನಗಳ ಕಾಲ ನಡೆಯಬೇಕು.
1: ಜಲರ್ಪಣ್ ದಿವಸ್, ಎಷ್ಟು ಸುಂದರವಾದ ಹೆಸರು, ಇದರ ಅರ್ಥವೇನು?
0: ಅದರ ಬಗ್ಗೆ ನಮಗೆ ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ತಿಳಿಸ್ತಾರೆ. ಬಾ ಕೇಳೋಣ.
2: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಚಲಿಯೆ ಆಜ್ ಕೆ ಇಸ್ ರೇಡಿಯೋ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಮೈ ಆಪ್ಕೋ ಬತಾತಾ ಹೂಂ ಕಿ ಜಲ್ ಅರ್ಪಣ ದಿವಸ್ ಕ್ಯಾ ಹೈ. 73वें संविधान संशोधन और जन भागीदारी की भावना के अनुरूप जल जीवन मिशन में जब कोई जल आपूर्ति योजना पूरी होती है तो उसे संचालन और रखरखाव के लिए ग्राम पंचायत और समुदाय को सौंपा जाता है. इसी जिम्मेदारी को उत्सव के रूप में स्वीकार करने के लिए जल अर्पण दिवस मनाया जाता है. दोस्तों, जल अर्पण दिवस उस गाँव के लिए एक ऐतिहासिक दिन होता है जब सरकार और विभाग जल जीवन मिशन के अंतर्गत बनी ग्रामीण पाइप जल आपूर्ति योजनाओं को औपचारिक रूप से ग्राम पंचायत एवं ग्राम जल एवं स्वच्छता समिति और समुदाय को सौंपते हैं. इस दिन गांव का समुदाय अपनी जल व्यवस्था को गर्व, जिम्मेदारी और अपनापन के साथ स्वीकार करता है और उसे संभालने व सुरक्षित रखने का सामूहिक संकल्प लेता है.
0: ಈಗ ಅರ್ಥವಾಯ್ತ ಸುಚಿಕ, ಜಲಾರ್ಪಣ ದಿವಸ ಅಂದ್ರೆ ಏನು ಅಂತ. ಈ ಮಾಹಿತಿನ ಕೊಟ್ಟದ್ ಯಾರ ಅನ್ಕೊಂಡೆ? ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ರವರು.
1: ಹೌದು, ಖಂಡಿತವಾಗಿಯೂ ಅರ್ಥವಾಯ್ತು. ಈ ದಿನದ ಸಂದೇಶವೇನಂತ ಹೇಳಿದ್ರೆ, ನೀರು ಇನ್ನು ಕೇವಲ ಸರ್ಕಾರದ ಯೋಜನೆ ಅಲ್ಲ, ಇದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ಹಲವು ವರ್ಷಗಳವರೆಗೆ ಎಲ್ಲರೂ ಸೇರಿ ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆದ್ರೆ ಹೇಳಿ, ಈ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಅದು ಸಿದ್ಧವಾಗಿದೆಯೋ ಅಥವಾ ಇಲ್ಲ ಎಂಬುದನ್ನ ಹೇಗೆ ಪರಿಶೀಲಿಸಲಾಗ್ತದೆ? ಏನೆಲ್ಲ ಮಾಡಬೇಕು?
0: ಯೋಜನೆಯನ್ನ ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಕೆಲವು ವಿಷಯಗಳನ್ನ ಪರಿಶೀಲಿಸಲಾಗ್ತದೆ. ನೀರು ಸಮಿತಿ ರಚನೆಯಾಗಿದೆಯೇ ಅಥವಾ ಇಲ್ಲವೋ, ಕೆಲವು ದಿನಗಳ ಕಾಲ ಯೋಜನೆಯನ್ನು ನಡೆಸಿ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲಾಗಿದೆಯೇ, ಇವೆಲ್ಲವನ್ನು ಪರಿಶೀಲಿಸಲಾಗ್ತದೆ. ನಳಜಲ್ ಮಿತ್ರ ಮತ್ತು ನೀರು ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗ್ತದೆ. ಸಂಪೂರ್ಣ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ಗ್ರಾಮಸ್ಥರನ್ನು ವಾಟರ್ ಮೀಟಿಂಗ್ ಮೂಲಕ ಒಟ್ಟುಗೂಡಿಸಬೇಕು. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಇವೆಲ್ಲವೂ ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
1: ಓ ಅದ್ಭುತ, ಹಾಗಾದ್ರೆ ಇದನ್ನ ಹೇಗೆ ಆಚರಿಸಬೇಕು?
0: ಇದನ್ನ ಎಲ್ಲರೂ ಸೇರಿ ಒಂದು ಹಬ್ಬದಂತೆ ಆಚರಿಸಬೇಕು. ನಮ್ಮ ಸ್ಥಳೀಯ ಜನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬಹುದು. ಸಮುದಾಯದೊಂದಿಗೆ ಸೇರಿ ನೀರಿನ ಮೂಲದಿಂದ ನಲ್ಲಿಯವರೆಗಿನ ಪ್ರಯಾಣ ಅಂದರೆ ಟ್ರಾನ್ಸೆಕ್ಟ್ ವಾಕ್ ಅಥವಾ ಜಲಪ್ರದಕ್ಷಿಣೆಯನ್ನು ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ವ್ಯವಸ್ಥೆಯ ರಚನೆಗಳಿಗೆ ಜಲ ಸಂರಕ್ಷಣಾ ರಕ್ಷಾಧಾರವನ್ನು ಕಟ್ಟಿ ನಮ್ಮ ನೀರು ಸರಬರಾಜು ವ್ಯವಸ್ಥೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು. ಇದರ ಜೊತೆಗೆ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಂಚಾಯತ್ಗೆ ಹಸ್ತಾಂತರಿಸಬೇಕು. ಇದನ್ನು ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸದರು, ಸ್ಥಳೀಯ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಬೇರೆ ಊರುಗಳಲ್ಲಿ ನೆಲೆಸಿರುವ ಗ್ರಾಮದ ಜನರನ್ನು ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಈಗ ಜಲೋತ್ಸವವನ್ನು ಆಚರಿಸುತ್ತಿದ್ದೇವೆ.
1: ಜಲೋತ್ಸವ? ಈ ಜಲೋತ್ಸವ ಅಂದ್ರೇನು?
0: ಇದೊಂದು ಒಳ್ಳೆಯ ಪ್ರಶ್ನೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲರೂ ಇದರ ಭಾಗವಾಗಲು ಸಾಧ್ಯವಾಗುವಂತೆ ಸರ್ಕಾರವು ಜಲೋತ್ಸವವನ್ನು 3 ಹಂತದಲ್ಲಿ ಆಚರಿಸಲು ನಿರ್ಧರಿಸಿದೆ.
1: 3 ಹಂತಗಳ? ಸರಳವಾಗಿ ವಿವರಿಸಿ.
0: ಖಂಡಿತವಾಗಿಯೂ. ಮೊದಲನೆಯದು ರಾಷ್ಟ್ರಮಟ್ಟದ ಜಲ ಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದ ಮಾರ್ಚ್ 22 ವಿಶ್ವ ಜಲ ದಿನದವರೆಗೂ ಆಚರಿಸಲಾಗುತ್ತದೆ.
1: ಅಂದ್ರೆ ದೇಶಾದ್ಯಂತ ಒಂದೇ ಸಮಯದಲ್ಲಿ ನೀರಿನ ಬಗ್ಗೆ ಜಾಗೃತಿ ಮತ್ತು ಜನರ ಭಾಗವಹಿಸುವಿಕೆಯ ವಾತಾವರಣ ನಿರ್ಮಾಣವಾಗ್ತದ?
0: ಹೌದು, ಸರಿಯಾಗಿ ಹೇಳಿದೆ. ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರಿಂದ ನೀರಿನ ಬಗ್ಗೆ ಸಾಮೂಹಿಕ ಸಾರ್ವಜನಿಕ ಜಾಗೃತಿ ಮೂಡುತ್ತದೆ.
1: ಹಾಗಾದ್ರೆ ಎರಡನೇ ಹಂತ ಯಾವುದು?
0: ಎರಡನೆಯದು ರಾಜ್ಯ ಮಟ್ಟದ್ದು, ಸ್ಟೇಟ್ ವಾಟರ್ ಫೆಸ್ಟಿವಲ್ ಅಥವಾ ರಿವರ್ ಫೆಸ್ಟಿವಲ್. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ನೀರಿನ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ.
1: ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಗುರುತಿನೊಂದಿಗೆ ಜಲ ಉತ್ಸವವನ್ನು ಆಚರಿಸ್ತದ?
0: ಹೌದು, ಕೆಲವು ಕಡೆ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತದೆ, ಇನ್ನು ಕೆಲವು ಕಡೆ ನೀರು ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗ್ತದೆ, ಮತ್ತಿತರ ಕಡೆ ಸ್ಥಳೀಯ ಹಬ್ಬಗಳೊಂದಿಗೆ ಇದನ್ನು ಜೋಡಿಸಲಾಗುತ್ತದೆ.
1: ಹಾಗಾದ್ರೆ ಮೂರನೇ ಹಂತ?
0: ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಮ ಮತ್ತು ಪಂಚಾಯತ್ ಮಟ್ಟದ ಲೋಕ ಜಲ ಉತ್ಸವ.
1: ಇದು ಅತ್ಯಂತ ಮುಖ್ಯವಾದದ್ದು, ಯಾಕಂದ್ರೆ ನಿಜವಾದ ಕೆಲಸ ನಡೆಯುವುದು ನಮ್ಮ ಗ್ರಾಮದಲ್ಲೇ.
0: ಖಂಡಿತವಾಗಿ, ಇಂತಹ ಜಲ ಉತ್ಸವಗಳ ಸಂದರ್ಭದಲ್ಲಿ ವಾಟರ್ ಮೀಟಿಂಗ್ಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಏನಾದರೂ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ನೀರು ಸರಬರಾಜು ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಡಲು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡುತ್ತಾರೆ.
1: ಅಂದರೆ ದೇಶದಿಂದ ಹಿಡಿದು ಗ್ರಾಮದವರೆಗೆ ಪ್ರತಿಯೊಂದು ಹಂತದಲ್ಲೂ ನೀರನ್ನು ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜೋಡಿಸಲಾಗಿದೆ.
0: ಖಂಡಿತ, ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಜವಾಬ್ದಾರಿಯನ್ನು ಸ್ವೀಕರಿಸುವುದು.
1: ಖಂಡಿತ, ಮತ್ತು ಇದೇ ಉದ್ದೇಶದಿಂದ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸದರಾದ ಶ್ರೀ ರವಿಕಿಶನ್ ಹಾಗೂ ರಾಜ್ಗಢದ ಸಂಸದರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ.
7: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೂಚ್ ಜಿಯೋ ಮೈ ಇಸ್ ಕಲ್ಪನಾ ಕರ್ ಸಕ್ತಾ ಬಿಕಾಸ್ ಮೈ ವಿಲೇಜ್ ಸೆ ಬಿಲಾಂಗ್ ಕರ್ತಾ ಹೂ. ಪಾನಿ ಜೊ ಆನೆ ವಾಲೆ ಸಮಯ ಪೇ ಪ್ರಧಾನಮಂತ್ರಿ ಜಿ ನೆ ಹಮೇಶಾ ಕಹಾ ಕಿ ಕಮ್ ಹೋತಾ ಜಾಯೇಗಾ ಖತ್ಮ ಹೋತಾ ಜಾಯೇಗಾ ಧರ್ತಿ ಪರ್. ಅಬ್ ಉಸ್ಕೋ ಬಚಾನಾ, ಉಸ್ಕೋ ಸಂಜೋ ಕರ್ಕೆ ರಖನಾ ಔರ್ ವಹಾಂ ಪರ್ ಪಾನಿ ಕಿ ವ್ಯವಸ್ಥಾ, ಹರ್ ಘರ್ ಮೇ ನಲ್ ಸೆ ಜಲ್ ದೇನೆ ಕಿ ವ್ಯವಸ್ಥಾ, ಯೇ ಬಹುತ್ ಬಡಿ ಸೋಚ್ ಥಿ. ಯೇ ಇಂಪಾಸಿಬಲ್ ಜೈಸಾ ಥಾ, ಇಂಪಾಸಿಬಲ್ ಜೈಸಾ. ಲೇಕಿನ್ ಮೈನೆ ಇಸ್ಕೋ ಪಾಸಿಬಲ್ ಹೋತೆ ಹುಯೇ ಅಪನೆ ಛೇ ಸಂಸದೀಯ ಕ್ಷೇತ್ರ ಮೇ ದೇಖಾ. ಪೌನೆ ದೋ ಲಾಖ ಲೀಟರ್ ಕಿ ಟಂಕಿ ಲಗೈ, ಆಟೋ ಮಶೀನ್ ಪರ್ ಪಾನಿ ಹರ್ ಘರ್ ಮೇ ಆ ರಹಾ ಹೈ, ಕಿತನಿ ಖುಷಿ ಥಿ. ಯೇ ಖುಷಿ ಕಾ ಕೋಯಿ ಮಾಪದಂಡ ನಹೀ.
8: जल जीवन मिशन का जो काम है और आदरणीय प्रधानमंत्री नरेंद्र मोदी जी का जो संकल्प है हर घर नल से जल, मैं आदरणीय प्रधानमंत्री जी की बहुत सराहना करता हूं, उन्हें बहुत बहुत धन्यवाद देता हूं. और राजगढ़ जिले में भी 1331 के लगभग गांव ये जल जीवन मिशन के अंतर्गत उन्होंने लिए हैं. ये ठीक है कुछ व्यवधान रहे, उसकी वजह से कुछ लेट लतीफ हुई है, लेकिन बहुत ही प्रशंसनीय है. कुंडीबे गांव में तो 24/7 24 घंटे नल से जल प्रदाय हो रहा है. और वहां की जो पद्धति को हमने देखा और वहां से जो हमने सीख ली वो भी बड़ी अनुकरणीय है. सामान्यतः लोग क्या करते हैं कि नल की टोटी निकाल देते हैं तो पानी व्यर्थ में बहता रहता है. लेकिन कुंडीबे ग्राम पंचायत के लोगों की मैं सराहना करना चाहता हूं, उन्हें धन्यवाद देता हूं. हर नल में उन्होंने टोटी लगा रखी है. और मैं एक दिन गांव में गया, मैंने टोटी चालू कर दी और लोगों की तरफ देखा तो लोग हंसने लगे. मैंने कहा बस मैं यही चाहता था कि टोटी बंद रहनी चाहिए और ये आप अपनी तरफ से हमारे साथ में खड़े हैं. ये बड़ा ही अच्छा एक वातावरण था, बड़ा अच्छा क्षण था. और अच्छा है जल जीवन मिशन के माध्यम से जैसा कुंडीबे हुआ है वैसे अन्य गांव भी हो. और जल्दी से जल्दी आदरणीय प्रधानमंत्री जी का जो सपना है हर घर नल से जल, इसको देने में हम सफल होंगे. जल जीवन मिशन का काम है गांव तक पानी पहुंचाना, लेकिन गांव का वितरण करना है तो ग्राम पंचायत का ही काम है. इसके लिए जन संगठनों को आगे आना पड़ेगा. देखिए जो काम करता है वहां गलतियां होती है, चूक भी होती है, कमियां भी रहती है, लेकिन बहुत अच्छा काम किया है, बहुत अच्छा संकल्प है माननीय प्रधानमंत्री जी का. और हम सब आपके साथ हैं, आपको बहुत बहुत धन्यवाद.
9: गोरखपुर के माननीय सांसद श्री रवि किशन जी और राजगढ़ मध्य प्रदेश के सांसद से बात अभी हमने अपने श्रोताओं को सुनवाई. ये तो बहुत अच्छी बात बताई। सुजल, ऐसा लगता है जल अर्पण दिवस और जल उत्सव संस्कृति और जिम्मेदारी का संगम है। इसके अलावा आओ अब ये जानते हैं कि जल जीवन मिशन में कौन कौन सी डिजिटल प्रणालियां विकसित की हैं।
2: पंचायत, ग्राम जल एवं स्वच्छता समिति और समुदाय अपनी पेयजल व्यवस्था को बेहतर ढंग से समझ सके एवं चला सके, इसके लिए भारत सरकार ने कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जलापूर्ति योजना और प्रत्येक गाँव को एक विशिष्ट पहचान यानी सुजल गाँव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रह सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
1: ಈಗಷ್ಟೇ ಗೋರಖ್ಪುರದ ಗೌರವಾನ್ವಿತ ಸಂಸದರು ಹಾಗೂ ರಾಜಗಢದ ಸಂಸದರೊಂದಿಗೆ ನಡೆದ ಸಂವಾದವನ್ನು ನಮ್ಮ ಶ್ರೋತೃಗಳಿಗಾಗಿ ಪ್ರಸಾರ ಮಾಡಿದೆವು. ಅವರು ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ಸೂರ್ಜಲ್, ಜಲ್ ಅರ್ಪಣ್ ದಿವಸ್ ಮತ್ತು ಜಲ ಉತ್ಸವಗಳು ಸಂಸ್ಕೃತಿ ಮತ್ತು ಜವಾಬ್ದಾರಿಯ ಸುಂದರ ಸಂಗಮದಂತೆ ಕಾಣುತ್ತಿವೆ. ಇದರ ಜೊತೆಗೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಯಾವೆಲ್ಲ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ.
2: ಪಂಚಾಯತ್, ಗ್ರಾಮ ಜಲ್ ಎವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ अपनी पेयजल व्यवस्था को बेहतर ढंग से समझ सके एवं चला सके, इसके लिए भारत सरकार ने कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जलापूर्ति योजना और प्रत्येक गाँव को एक विशिष्ट पहचान यानी सुजल गाँव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रख सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
10: ಸಿದ್ಧತೆ ಗಟ್ಟಿಯಾಗಿರಲಿ, ಜವಾಬ್ದಾರಿ ಎಲ್ಲರದ್ದಾಗಿರಲಿ.
11: ನಾವು ನೀರನ್ನು ಉಳಿಸುತ್ತೇವೆ, ನಾವು ಯೋಜನೆಯನ್ನು ನಿರ್ವಹಿಸುತ್ತೇವೆ, ನಮ್ಮ ಗ್ರಾಮದ ಜಲ ಭವಿಷ್ಯವನ್ನು ನಾವೇ ನಿರ್ಮಿಸುತ್ತೇವೆ.
3: ನನಗೆ ಈಗ ಅರ್ಥವಾಯಿತು, ನೀರನ್ನು ರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠ ಗ್ರಾಮ ಅಂತ. ಹಾಗಾದ್ರೆ ಇನ್ಮುಂದೆ ನನ್ನ ಕತೆ ಏನು?
2: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೇ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ ಜಲ್ ಏವಂ ಸ್ವಚ್ಛತಾ ಕೇ ಕಾರ್ಯೋ ಕೇ ಲಿಯೇ ನಿರ್ಧಾರಿತ್ ಹೈ. ಇಸ್ ರಾಶಿ ಕಾ ಉಪಯೋಗ ಗಾಂವ್ ಕೀ ಪೇಯಜಲ್ ಯೋಜನಾಓ ಕೀ ದೇಖಭಾಲ್, ಮರಮ್ಮತಿ, ಜಲ್ ಗುಣವತ್ತಾ ಜಾಂಚ್, ಜಲ್ ಸಂರಕ್ಷಣ ಔರ್ ಲೋಕ ಜಲ್ ಉತ್ಸವ, ಜನ ಜಾಗರೂಕತಾ ಕಾರ್ಯಕ್ರಮ ಜೈಸೆ ಗತಿವಿಧಿಯೋ ಮೇ ಕಿಯಾ ಜಾ ಸಕ್ತಾ ಹೈ. ಇಸ್ಸೆ ಪೇಯಜಲ್ ಯೋಜನಾಯೇ ಲಂಬೆ ಸಮಯ ತಕ್ ಸುಚಾರು ರೂಪ ಸೇ ಚಲ್ತಿ ರಹೆಂಗಿ ಔರ್ ಗ್ರಾಮ ಪಂಚಾಯತ್ ಕೇ ಸಹಯೋಗ ಸೇ ಲೋಗೋ ಕೋ ಬೆಹತರ್ ಪೇಯಜಲ್ ಸೇವಾ ಮಿಲ್ತೀ ರಹೆಗಿ. ಜೈಸಾ ಕಿ ಆಪ್ ಸಬ್ ಜಾನ್ತೆ ಹೈ, ಪೈಪ್ ಜಲ್ ಆಪೂರ್ತಿ ಯೋಜನಾ ಸೇ ಮಿಲ್ನೆ ವಾಲಾ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಕೇವಲ ಸುವಿಧಾ ನಹೀ ಹೈ, ಬಲ್ಕಿ ಯಹ ಬೆಹತರ್ ಸ್ವಾಸ್ಥ್ಯ ಕಿ ಬುನಿಯಾದ್ ಹೈ. ಇಸ್ಸೆ ಡೈರಿಯಾ, ಪೀಲಿಯಾ ಔರ್ ಅನ್ಯ ಜಲ್ ಜನಿತ ಬಿಮಾರಿಯೋ ಮೇ ಕಮಿ ಆತಿ ಹೈ, ಬಚ್ಚೋ ಔರ್ ಗರ್ಭವತಿ ಮಾತಾಓ ಕಾ ಸ್ವಾಸ್ಥ್ಯ ಸುಧರ್ತಾ ಹೈ ಔರ್ ಪರಿವಾರೋ ಕಾ ಇಲಾಜ್ ಪರ್ ಹೋನೆ ವಾಲಾ ಖರ್ಚ ಭೀ ಘಟ್ತಾ ಹೈ. ಸ್ವಸ್ಥ ಪರಿವಾರ ಮತಲಬ್ ಕಾಮಕಾಜ್ ಮೇ ಕಮಿ ನಹೀ, ಆಮದನಿ ಮೇ ನುಕ್ಸಾನ್ ನಹೀ. ಇಸ್ಲಿಯೇ ಪೈಪ್ ನಲ್ ಯೋಜನಾ ಕೇ ಮಾಧ್ಯಮ ಸೇ ಮಿಲ್ನೆ ವಾಲಾ ಸಾಫ್ ಪಾನಿ ಗಾಂವ್ ಕಿ ತರಕ್ಕಿ ಕಿ ಪಹಲಿ ಸೀಡಿ ಹೈ. ದೋಸ್ತೋ, ಚೂಂಕಿ ಮಾನ್ಸೂನ್ ಅಪನೆ ಚರಮ ಪರ್ ಹೈ ಔರ್ ಜೈಸಾ ಕಿ ಹಮಾರೆ ಮಾನ್ಯ ಪ್ರಧಾನ ಮಂತ್ರಿ ಜೀ ಹಮೇಶಾ ಕಹತೆ ಹೈ ಕಿ ವರ್ಷಾ ಜಲ್ ಕಾ ಏಕ್ ಏಕ್ ಬೂಂದ ಹಮೇ ಬಚಾನಾ ಚಾಹಿಯೆ, ಮೇರಾ ಸಬ್ಸೆ ಆಗ್ರಹ ಹೈ ಕಿ ಪಾನಿ ಕಾ ಸಮಜ್ದಾರಿ ಸೇ ಉಪಯೋಗ ಕರೇ ಔರ್ ಬರ್ಬಾದಿ ಸೇ ಬಚೇ. ಸಾಥ್ ಹಿ ಜಲ್ ಸಂಚಯ ಜನ್ ಭಾಗೀದಾರಿ ಕ್ಯಾಚ್ ದ ರೇನ್ ಅಭಿಯಾನ ಕೇ ತಹತ್ ವರ್ಷಾ ಜಲ್ ಸಂಚಯನ್ ಔರ್ ಜಲ್ ಸ್ರೋತೋ ಕೇ ರಿಚಾರ್ಜ್ ಕಿ ತಯಾರಿ ಕರೇ, ತಾಕಿ ಹಮಾರೆ ಪೇಯಜಲ್ ಸ್ರೋತ ಸಾಲ ಭರ್ ಟಿಕಾವು ಬನೆ ರಹೆ. ಆಯೇ ಹಮ್ ಸಬ್ ಮಿಲ್ಕರ್ ಸರ್ಕಾರ ಔರ್ ಸಮುದಾಯ ಕಿ ಸಾಝಾ ಜಿಮ್ಮೇದಾರಿ ನಿಭಾಯೆ, ಅಪ್ನಿ ಪೈಪ್ ಪೇಯಜಲ್ ವ್ಯವಸ್ಥಾ ಕೋ ದುರುಸ್ತ ರಖೇ, ಪಾರದರ್ಶಿತಾ ಔರ್ ಜವಾಬ್ದಹಿ ಬಢಾಯೆ ಔರ್ ಯಹ ಸುನಿಶ್ಚಿತ ಕರೇ ಕಿ ಹರ್ ಘರ್ ತಕ್ ಸುರಕ್ಷಿತ ಔರ್ ನಿಯಮಿತ ಪಾನಿ ಪಹುಂಚತಾ ರಹೆ. ಆಪ್ ಸಭೀ ಕೋ ಬಹುತ್ ಬಹುತ್ ಧನ್ಯವಾದ. ಜೈ ಹಿಂದ್.
0: ಸ್ವಚ್ಛಿಕಾ, ಈ ಸಂಚಿಕೆಯಲ್ಲಿ ನಮ್ಮ ಕೇಳುಗರಿಗೆ ಯಾವ ಪ್ರಶ್ನೆ ಕೇಳ್ತಾ ಇದೀಯಾ?
1: ಜಲ ಅರ್ಪಣ್ ದಿವಸ್ ಎಂದ್ರೇನು? ನಿಮ್ಮ ಗ್ರಾಮದಲ್ಲಿ ಜಲ ಅರ್ಪಣ್ ದಿವಸ್ ಆಚರಿಸ್ತಾರ? ನಿಮ್ಮ ಉತ್ತರವನ್ನ 8073829233 ರೇಡಿಯೋ ಕುಂದಾಪುರದ ಈ ನಂಬರ್ಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ಓ ಸುಜಲ್, ಮುಂದಿನ ಸಂಚಿಕೆಯ ಬಗ್ಗೆಯೂ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಹೇಳಿಯಲ್ಲ?
0: ಓ ಹೌದು, ನಾನು ಮರ್ತೇ ಬಿಟ್ಟಿದ್ದೆ. ಸ್ನೇಹಿತರೆ, ಇಲ್ಲಿ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ದೇಶದ ಪ್ರತಿಯೊಂದು ಗ್ರಾಮವನ್ನು ಸ್ವಚ್ಛವಾಗಿಡಲು ಮತ್ತು ಗ್ರಾಮಗಳನ್ನು ODF ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಅದರ ಮುಂದಿನ ಕಾರ್ಯತಂತ್ರವೇನು ಎಂಬುದನ್ನ ತಿಳಿದುಕೊಳ್ಳೋಣ.
12: ಹಾಗಾಗಿ ಸ್ನೇಹಿತರೆ, ನಮ್ಮೊಂದಿಗೆ ಇರಿ ಮತ್ತು ಕೇಳುತ್ತಿರಿ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
1: ಮುಂದಿನ ಸಂಚಿಕೆಯವರೆಗೆ ಎಲ್ಲರಿಗೂ ನಮ್ಮ ಹಾರ್ದಿಕ ನಮಸ್ಕಾರಗಳು.
12: ಸುಜಲ್ ಆಗಿ ನಾನು ವೈಭವ್ ಶೆಟ್ಟಿ,
1: ಸ್ವಚ್ಛಿಕಾ ಆಗಿ ನಾನು ಸುದೀಕ್ಷಾ.
12: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ಕಲಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: दिल जा जान गए गए हम काम के जी गए हम काम के।
1: ಲಕ್ಷ್ಮಣ ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ ಅಪ್ಪ ಕರ್ಚಿ ದುಡ್ಕೊಡ್ಲಿ?
2: ಅದಲ್ಲ ಮಗ, ನಾನು ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ.
1: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೆ ಎಷ್ಟಿಯಾ, ಅವಳಿಗೆ ಬೇಕ ತಯಿಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತಯಿಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
2: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಪ್ಪೆಗೋಯಿ ಕ್ಯಾಪಿಚಿನ ತಯಿಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗು ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
1: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
3: ಏ ಬೊಬ್ಬರ್ಯಾ.

जाए जाते बंदे का साथ है, मिलने की रात है, तू क्यों उदास है।

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ?
1: ಅದಲ್ಲ ಮಗ, ನನ್ನ ಹೆಣ್ಣು ಬಿಟಿಕೆ ಹೋಯ್ತು ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಅಷ್ಟಿಯಾ, ಅವಳಿಗೆ ಬೇಕಾದ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಎಂದಾಳ, ನಾನು 8 ಅಣಿ ಕಚ್ಚೆ ಮೇಗು ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ತೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಅಲ್ಲಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಕಿಯ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿ ತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಇರ್ಕಾನ್ ಸುಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ. ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಹೋಗ್ರ ಆದ್ರೆ ಆಚೆಗಾರು ಹೋಗ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೇ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗ್ ಬ್ಯಾಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡುಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕ್ ಹೋಗ್ಕಣಿತ್ತಲ್ಲ.
3: ಏ ಬಬ್ಬರಿಯಾ,

ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरी जिंदगी के फैसले आजमाना दो अगर

पहली नजर मेरे जिंदगी के फैसले आजमाना दो अगर

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ.

चकित हो जाओ मेरे बाल माँ अब न कर।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ഇവിടെ ബിസാക്കി കുന്ദാപുര കന്നഡ മാത്ര.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ, ದೇವ್ರ ಕುಂದಾಪುರ 89.6 FM. ಕುಂತ ಕಂತಗಲ್ಲ ಪಕ್ಕ ಸೇರ್ತದ ನೋಡಿ ಬಾನ್ಸ್ ಎಲ್ಲ ಕೇಳಿ ಅಕ್ಕ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲೆ?
1: ಅದಲ್ಲ ಮಗ, ನನ್ನ ಹೆಣ್ಣು ಬಿಟಿಕೆ ಹೋಯ್ತ ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿ ಬೇಕ ತಯಿಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತಯಿಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತ
1: ಮಗ? ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತಯಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತಯಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗು ತಯಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ?
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
2: ಏ ಬೊಬ್ಬರ್ಯಾ.

0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಒಬ್ರು ಬ್ಯೂಟಿಫುಲ್ ಲೇಡಿ ಇದ್ದಾರೆ. ಅಂಡ್ ಅವರು ಕುಂದಾಪುರ ಕನ್ನಡನೂ ಅಷ್ಟು ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ. ಎಂತಕ್ಕಂದ್ರೆ ನಮ್ಮಲ್ಲಿ ದೈವ ಅಂತೇಳಿ ಹೇಳಿ ಒಂದ್ಸಲ ಬಂದು ದೈವದ ಬಗ್ಗೆ ಎಷ್ಟು ಲೈಕ್ ಮಾತಾಡಿದ ಅಂದ್ರೆ ನನಗೆ ಆ ಪ್ರೋಗ್ರಾಮ್ನ ಎಷ್ಟು ಸಲ ಕೇಳಿದ್ರು ಬೇಜಾರಾತಿಲ್ಲ, ಅಷ್ಟು ಚಂದ ದೈವಗಳ ಬಗ್ಗೆ ಮಾತಾಡಿದ. ಅವ್ರು ಬೇರೆ ಯಾರು ಅಲ್ಲ, ಸುಮಾ ಸಂಗ್ರಾಮ್. ನಮಸ್ಕಾರ.
3: ನಮಸ್ತೆ ಮೇಡಮ್.
2: ಸಂಗ್ರಾಮ್ ಆತಿರುತ್ತ ಜೀವನದಲ್ಲೇ?
3: ಮನೆಯಲ್ಲಿ
2: ಹೇಗಳಿಗೂ ಆತಿರುತ್ತ, ಬಟ್ ಒಳ್ಳೆ ಹೆಸರು ಅದು ಸಂಗ್ರಾಮ
3: ಅಲ್ವಾ?
2: ಸುಮಾ ಸಂಗ್ರಾಮ್ ಎಸ್ ಸ್ಕ್ವೇರ್ ಅಲ್ಲ, ಎಸ್ ಇಂಟು ಎಸ್ ಈಕ್ವಲ್ ಟು ಸಂಗ್ರಾಮ್ ಅಂತಾನ. ಓಕೆ, ನೀವು ಹಿಸ್ಟ್ರಿ ಅಲ್ಲ, ಹಿಸ್ಟ್ರಿ ಸ್ಟೂಡೆಂಟ್?
3: ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಸ್ಟೂಡೆಂಟ್.
2: ಯಾವಾಗ್ಲೂ ಅದನ್ನೇ ಓದ್ತಾ ಇರ್ತೀರಿ?
3: ಕನ್ನಡನೇ ಜಾಸ್ತಿ ಓದ್ತೆ.
2: ಕನ್ನಡನ ತುಂಬಾ ಇಷ್ಟವ? ಯಾಕೆ ಅದು
3: ಗೊತ್ತಿಲ್ಲ, ಕನ್ನಡದ ಮೇಲೆ ಏನೋ ಅಭಿಮಾನ. ಕನ್ನಡದ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇರ್ತೆ.
2: ಏನ್ ಯಾವ್ದೆಲ್ಲ ಪುಸ್ತಕ ನಿಮ್ಮ ಫೇವ್ರೇಟ್ ಬುಕ್ಗಳು, ಅಥವಾ ಯಾವ ಯಾರ ಬರಹಗಾರರು? ಯಾಕಂದ್ರೆ ಈಗಿನ ಕಾಲಕ್ಕೆ ನಮ್ಗೆ ಹಿಂಗಿನರೆಲ್ಲ ಅಪರೂಪಕ್ಕೆ ಸಿಕ್ಕೋದು. ಮೋಸ್ಟ್ಲಿ ನಿಮ್ ಜನರೇಷನ್ ಅಲ್ಲಿ ಆದ್ಮೇಲೆ ನಮ್ ಕನ್ನಡ ಪುಸ್ತಕ ಓದೋರು ಅಂತ ಸಿಕ್ಕುದು ಸ್ವಲ್ಪ ಕಮ್ಮಿ. ಏನು ಹೇಳಿ ಯಾರಿದ್ದಾರೆ?
3: ಎಸ್ ಎಲ್ ಭೈರಪ್ಪ ನಂದು ಫೇವ್ರೇಟ್ ರೈಟರ್.
2: ಓ,
3: ಅವರದ್ ಹೆಚ್ಚಿನ ಕಾದಂಬರಿ ಕೃತಿಗಳನ್ನ ಓದಿದ್ದೇನೆ.
2: ಮಂದ್ರಾದಿಂದ ಎಲ್ಲದೂ
3: ಓದ್ಬಿಟ್ಟು
2: ಓದಿದ್ದೆ.
3: ಮೊನ್ನೆ ಮೊನ್ನೆವರೆಗಿನ ಉತ್ತರಕಾಂಡದವರೆಗೆ
2: ಓದಿರಿ
3: ಎಲ್ಲದನ್ನು.
2: ಅಲ್ಲ ಮಾರ್ರೆ, ಅವ್ರ ಪುಸ್ತಕ ಕಂಡ್ರೆ ಇದ್ರಿಗೆ ಅತಿಷ್ಟು ದಪ್ಪ ಇರುತ್ತಾ?
3: ನಮ್ಗೆ ಅದಕ್ಕೆ ಪೇಜ್ ಖಾಲಿ ಆದ್ದೇ
2: ಗೊತ್ತಾಗ್ತಿಲ್ಲ. ಅಂದ್ರೆ ಒಂದ್ ಎರಡು ದಿನದ ಮುಗಿಸ್ತಾರೆ?
3: ಖಂಡಿತ. ನಾನಂದ್ರೆ ಅದು ಪುಸ್ತಕ ಜೊತೆಗಿದ್ರೆ ಊಟ ನಿದ್ರೆ ಏನು ಸ್ವಲ್ಪ ಕಮ್ಮಿ ಆತರ, ಹಾಗೆ ಒಂದ್ ಸ್ವಲ್ಪ ಹುಚ್ಚು
2: ಪುಸ್ತಕದಷ್ಟೇ. ಅದ್ ಎಂತ ಮಾಡದ್ಕಿಂದ್ರೆ ಬಹುಶಃ ನಿಮ್ಮ ಭಾಷೆ ಇಷ್ಟು ಸ್ಪಷ್ಟ ಇಪ್ಪಕ್ಕೆ, ಪದ ಪುಂಜಗಳು ಪುಂಜಗಳು ಪುಂಜಾನುಪುಂಗವಾಗಿ ಓಡಿ ಬಪ್ಪಕ್ಕೆ ಎಲ್ಲ ಈ ಓದು ಕಾರಣ.
3: ಖಂಡಿತ.
2: ಒಬ್ರು ಮಾತುಗಾರರು ಅಥವಾ ಒಬ್ರು ನಿರೂಪಕರು ಐಕಂತ ಹೇಳ್ರೆ ಅವರು ತುಂಬಾ ಒಳ್ಳೆ ಓದ್ಕೊಂಡಿದ್ರೆ ಅದು ತುಂಬಾ ಸಹಾಯ ಮಾಡುತ್ತೆ.
3: ಖಂಡಿತ,
2: ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಹಂಗಾಗಿ ಸುಮಾ ಸಂಗ್ರಾಮ್ ಅವರು ಒಳ್ಳೆ ನಿರೂಪಕಿ ಕೂಡ, ಅವರ ಭಾಷೆ ತುಂಬಾ ಚೆನ್ನಾಗಿದೆ, ಸ್ಪಷ್ಟವಾಗಿ ಮಾತಾಡ್ತೀರಿ, ಅದ್ರ ಪ್ರೆಸೆಂಟೇಷನ್ ಅಲ್ಲಿ ಯಾವುದು ಉದ್ವೇಗ ಆವೇಶಗಳಿಲ್ಲ, ಕೂಲ್ ಆಗಿ ಮಾತಾಡ್ತೀರಿ. ಆತರದ್ದು ಒಬ್ರು ಒಳ್ಳೆ ನಿರೂಪಕಿ. ಕುಂದಾಪುರ ಕನ್ನಡನು ಅಷ್ಟೇ ಲೈಕ್ ಮಾತಾಡ್ತೀರಿ. ಸೊ ಈ ನಿರೂಪಣೆ ಬಗ್ಗೆ ಇವತ್ತು ನಾವು ಮಾತಾಡುವ.
3: ಆಯ್ತು,
2: ಅಡ್ಡಿಲ್ಲ. ಈ ನಿರೂಪಣೆ ಅನ್ನೋದು ನಿಮ್ಗೆ ನೀವಾಗಿ ಇಚ್ಛೆ ಪಟ್ಟು ಹುಡ್ಕೊಂಡು ಹೋದ, ಅಥವಾ ನಿಮ್ಮ ಭಾಷೆ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ಲೈಕ್ ಇದ್ದಕ್ಕೆ ಯಾರೋ ಹಿಂಗೆ ಮರತೆ ಒಂದ್ ಮಾಡ್ ಮರತೆ ಅಂತ ಹೇಳಿ ಅವಕಾಶ ಸಿಕ್ಕಿ ಮತ್ತೆ ಅದು ಮುಂದುವರೆದ ಹೆಂಗೆ?
3: ಇಲ್ಲ, ಏನಾಯ್ತಂದ್ರೆ ನಾನು ಬೇಸಿಕಲಿ ಒಬ್ಳು ಶಾಸ್ತ್ರೀಯ ನೃತ್ಯದ ಸ್ಟೂಡೆಂಟ್. ಇಲ್ಲಿ ಕುಂದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಗುರುಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಗೊತ್ತಿರಬಹುದು ಈ ಭಾಗದ ಎಲ್ಲರಿಗೂ,
2: ಹೌದು,
3: ವಿದುಷಿ ಪ್ರವೀತಾ ಅಶೋಕ್ ಅಂತ
2: ತುಂಬಾ ಫೇಮಸ್ ಅಲ್ಲ ಮಾರ್ರೆ.
3: ಹೌದು ಹೌದು, ಅವರದ್ದು ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ನಾನು. ಏನಾಯ್ತು, ಒಂದ್ 10 ವರ್ಷ ಡಾನ್ಸ್ ಕಲ್ತು ಡಾನ್ಸ್ ಮಾಡಿ ಆದ ನಂತರ ಈ ನಂಬದಲ್ಲಿ ಒಂದ್ ಸ್ವಲ್ಪ ಶೆಟ್ರು ಗಂಡಸು ನಿಮ್ಗೆ ಗೊತ್ತಿರಬಹುದು, ಮದುವೆ ಆದ ನಂತರ ಡಾನ್ಸು ಮತ್ತೊಂದು ಏನೋ ಒಂದು ವೇದಿಕೆಯ ಮೇಲೆ ಹೋಗುವಂತದ್ದಕ್ಕೆ ಸ್ವಲ್ಪ ಶೆಟ್ರು ಗಂಡಸರು ಬಿಡುವುದಿಲ್ಲ. ಈಗಳಿನವರಲ್ಲ, ಸ್ವಲ್ಪ ಅಂದ್ರೆ ಮೊದ್ಲಿಂದೊಂದು ಮನಸ್ಥಿತಿ ಆಗಿರ್ಬೋದು. ಹಾಗೆ ಮದುವೆ ಆಗುವಾಗ ಇವರು ಆಯ್ತು ಇನ್ನು ಡಾನ್ಸ್ ಮಾಡುದು ಬೇಡ ಅಂತ ಅಂದ್ರು. ಹಾ ಅಂದ್ರು, ಆಯ್ತು ಡಾನ್ಸ್ ಮಾಡುದು ಬೇಡ ಅಂದಾಗ ನಮ್ ಗುರುಗಳಂತ ಹೇಳಿದ್ರು ಡಾನ್ಸ್ ಮಾಡ್ತಿದ್ರೆ ತೊಂದರೆ ಇಲ್ಲ, ಆದ್ರೆ ಡಾನ್ಸ್ ಕ್ಲಾಸ್ ಒಟ್ಟಿಗಿನ ಒಂದು ಸಂಬಂಧವನ್ನ ನೀನು ಮುಂದುವರಿಸು ಹಾಗೆ ಆತರ. ಹಾಗಾಗಿ ಪ್ರತಿ ಕಾರ್ಯಕ್ರಮಗಳಿಗೂ ನಾನು ಹೋಗ್ತಿದ್ದೆ, ಸುಮ್ಮನೆ ಕೂತ್ಕೊಳ್ತಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು ನೀನ್ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ, ಕಾರ್ಯಕ್ರಮವನ್ನ ನಿರೂಪಣೆ ಮಾಡುವ ಕೆಲಸವನ್ನಾದ್ರೂ ಮಾಡು. ಯಾಕೆಂದ್ರೆ ಅಷ್ಟೊತ್ತಿಗೆ ನಾನು ವೆಂಕಟರಮಣ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಕೆಲವೊಂದು ಶಾಲೆಯ ಕಾರ್ಯಕ್ರಮಗಳನ್ನ ನಾನು ನಿರ್ವಹಣೆ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಅನುಭವ ಇತ್ತು, ಆದ್ರೆ ಒಳಗೊಂದು ಕಲೆ ಇದೆ ಅನ್ನೋದು ನಿಜ ಗೊತ್ತಿರಲಿಲ್ಲ. ಹಾಗಾಗಿ ಟೀಚರ್ ಇವಳು ಬತ್ತಾ ಇರ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಅವಕಾಶ ಕೊಟ್ಟಾಗ ಆಮೇಲೆ ನನ್ ಮೇಲೆ ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಶುರು ಆಗಿ ಓ ನಾನು ಕೂಡ ಮಾಡಬಹುದು ಅನ್ನುವಂಥದ್ದೊಂದು ಬಂದು ಇದು ಹೀಗೆ ಬೆಳೆದು ಇಲ್ಲಿವರೆಗೆ.
2: ವೆರಿ ನೈಸ್. ಸೊ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗ್ತಂತ ಹೇಳುಕ್ ಆತಿಲ್ಲ ಕಾಣಿ. ಸೊ ಕೆಲವೊಂದು ವೇದಿಕೆಗಳು ನಮ್ಗೆ ಗೊತ್ತಿಲ್ಲ ಸಿಕ್ಬಿಡುತ್ತೆ, ಆಮೇಲೆ ಅಲ್ಲೇ ನಾವು ಬೆಳೆಯೋದಕ್ಕ ಅಥವಾ ಚಿಗರೋದಕ್ಕ ಅಥವಾ ಖುಷಿ ಅಟ್ ಲೀಸ್ಟ್ ಒಂದು ತೃಪ್ತಿ ಪಟ್ಕೊಳ್ಳೋದಕ್ಕ ಅಲ್ಲ. ನಿಮ್ಗೆ ಡಾನ್ಸ್ ಮಾಡೋಕ್ ಆಯ್ಲಿಲ್ಲ, ಬಟ್ ಅದನ್ ಬಗ್ಗೆ ಮಾತಾಡೋತಿ ನಿಮ್ಗೊಂದು ಖುಷಿ ಸಿಗುತ್ತೆ ಅಲ್ಲ. ಅದನ್ನ ಲೈಮ್ ಲೈಟ್ ಅಲ್ಲಿ ಇರೋದೊಂದಿದೆಯಲ್ಲ ಖುಷಿ,

0: ಆ ಖುಷಿ ಆಯ್ತು. ಈಗ ನಿರೂಪಣೆ ವಿಷಯಕ್ಕೆ ಬಂದಾಗ, ನಿಮಗೆ ಮೊದಲು ನಿರೂಪಣೆ ಅಂದ್ರೆ ಹ್ಯಾಂಗ ನಳೆ ಅನಿಸ್ತಿತ್ತು? ಆಕ್ಚುಲಿ ನೀವು ನಿರೂಪಣೆ ಶುರು ಮಾಡೋ ಮುಂಚೆ ಈ ನಿರೂಪಣೆ ನಿರೂಪಕಿ ಆಗೋದು ನಿರೂಪಕರಾಗೋದು ಇದ್ರ ಬಗ್ಗೆ ನಿಮ್ಗೆ ಯಾವ ತರದ ಒಂದು ಅಭಿಪ್ರಾಯ ಇದ್ದಿಲ್ಲ?
1: ಅದ್ರ ಬಗ್ಗೆ ನನಗೊಂದು ಕ್ರೇಜ್ ಇತ್ತು, ವೇದಿಕೆ ಮೇಲೆ ಹೋಗಿ ಎಲ್ಲೋ ಒಂದು ಸುಪ್ತ ಮನಸ್ಸು ಅಂತೇಳಿ ಹೇಳ್ತಾರಲ್ಲ ಅದ್ರೊಳಗೆ ಇತ್ತು. ಬಟ್ ನಾವು ಎಂತ ಮಾಡತ್ತೆ ಅದನ್ನ, ಅದಕ್ಕೇನೊಂದು ಇದು ಕೊಡುವಂತ ಕೆಲಸ ನಮ್ಗೆ ಗೊತ್ತಿರುವುದಿಲ್ಲ. ಆವಾಗ ಕಾಲೇಜಿಗೆ ಹೋಗುದು, ಮನೆ ಬರುದು, ಏನೋ ಒಂದು ಗುರಿ ಇರುತ್ತಲ್ಲ ಅದ್ರ ಕಡೆ ಮಾತ್ರ. ನನ್ನೊಳಗೂ ಒಬ್ಳು ಈ ತರದ್ದು ಕಲಾವಿದೆ ಇರಬಹುದು ಅನ್ನೋದೊಂದು ನಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾನು ಕೆಲವೊಂದು ಅಪರ್ಣ ಅವರನ್ನ ಸಣ್ಣಿಂದ ಕಣ್ಕ ಬಂದದ್ದು. ಹಾಗಾಗಿ ಅವ್ರದ ಭಾಷಾ ಪ್ರಯೋಗ ಇತ್ತಲ್ಲ ಅದು ನನ್ಗೆ ತುಂಬಾ ಇಷ್ಟ. ಎಷ್ಟು ಒಂದು ಏನ್ ಹೇಳುದು ಸುಂದರ ನೀರ್ ಕುಡ್ದವ್ರ ತರ ಅವ್ರು ಮಾತಾಡುವ ರೀತಿ. ಹಾಗಾಗಿ ಅವರನ್ನ ಜಾಸ್ತಿ ನೋಡದ್ ಅವರನ್ನ. ಅದು ಬಿಟ್ರೆ ಇತ್ತೀಚೆಗೆ ಸ್ವಲ್ಪ ರಮೇಶ್ ಅರವಿಂದ್ ಅವರದ್ದು, ಗುರುರಾಜ್ ಕರ್ಜಗಿ ಇವರದ್ದೆಲ್ಲ ನಿರೂಪಣೆಗಳನ್ನ ಕೆಲವು ಸಲ ತುಂಬಾ ನೋಡಿ, ಅವರು ನನ್ನ ಪ್ರಕಾರ ಒಂದು ಒಳ್ಳೆ ನಿರೂಪಕರು ಅನ್ನೋದೊಂದು ಮೈಂಡ್ ಸೆಟ್ ನನ್ಗೆ ಬಂದಿದೆ. ಹಾಗಾಗಿ ನಾನು ಅವರನ್ನು ಸ್ವಲ್ಪ ಜಾಸ್ತಿ ಫಾಲೋ ಮಾಡ್ತೇನೆ. ಹಾಗೆ
0: ಓಕೆ, ಈ ನಿರೂಪಣೆ ಅಂತ ಬಂದಾಗ ಒಬ್ಬ ನಿರೂಪಕ ಅಥವಾ ನಿರೂಪಕಿಯ ಆಗ್ಲಿಕ್ಕೆ ಅವ್ರಿಗೆ ಎಂತೆಲ್ಲ ಅರ್ಹತೆ ಬೇಕು ಅಂತ ನಿಮಗನ್ಸುತ್ತೆ?
1: ಖಂಡಿತವಾಗಿ ನೀವು ಮೊದಲೇ ಮಾತಾಡುವಾಗ ಹೇಳಿದಾಗೆ, ಒಬ್ಬ ನಿರೂಪಕ ಅಥವಾ ನಿರೂಪಕಿ ಆಗ್ಬೇಕಾದ್ರೆ ಅವರು ಓದ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು ಅವರು ಓದ್ಬೇಕು. ಅಂದ್ರೆ ಎಲ್ಲಾ ರೀತಿಯ ಬರಹಗಳನ್ನ, ಈಗ ನಾನು ಯಾವಾಗ ಕಾದಂಬರಿ ಓದ್ದೆ ಅಂತ ಹೇಳಿದೆ, ಕಾದಂಬರಿ ಮಾತ್ರ ಅಲ್ಲ ಎಲ್ಲ ರೀತಿಯ, ಈಗ ಒಂದು ದಿನನಿತ್ಯ ಒಂದು ಪತ್ರಿಕೆಗಳನ್ನು ಓದೋದಾಗಿರ್ಬೋದು, ಏನಾಗುತ್ತಂದ್ರೆ ನಮ್ಗೆ ಭಾಷೆಯಲ್ಲಿ ಮೇಲೆ ಹಿಡಿತ ಬರ್ಲಿಕ್ಕೆ ಅದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಒಬ್ಬ ನಿರೂಪಕಿ ಆಗ್ಬೇಕು ಅನ್ನೋಳು ಖಂಡಿತವಾಗಿಯೂ ದಿನಕ್ಕೊಂದು 10 ಪುಟಗಳಾಗುವಷ್ಟಾದ್ರೂ ಓದ್ಬೇಕು. ಅದಂದ್ರೆ ನನ್ನ ಪ್ರಕಾರ, ಬೇರೆಯವರಿಗೆ ಗೊತ್ತಿಲ್ಲ. ಕೆಲವೊಮ್ಮೆ ಈ ಒಳ್ಳೊಳ್ಳೆಯ ಮಾತುಗಳನ್ನ, ಈ ನಮ್ಗೇನು ಗುರುರಾಜ್ ಕರ್ಜಗಿ ಅಂತ ನಾನು ಹೇಳಿದೆ, ಅವರದ್ದು ಸಾವಿರಾರು ವಿಡಿಯೋಗಳು ನಮ್ಗೆ ಸಿಗ್ತದೆ, ಪ್ರೇರಣಾತ್ಮಕ ಸಂಭಾಷಣೆಗಳಾಗಿರ್ಬೋದು, ಅವರು ಕತೆಗಳ ಮೂಲಕ ಹೇಳಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಸಿಗ್ತದೆ. ಹಾಗಾಗಿ ಅಂತಹ ಒಂದು ವಿಡಿಯೋಗಳನ್ನ ನಾವು ಪ್ರತಿ ಸಾರಿ ಕೇಳಿಸ್ಕೊಳ್ಳೋದಿರ್ಬೋದು, ಇವೆಲ್ಲವೂ ಕೂಡ ಅವರಿಗೆ ಮೊದಲನೆಯ ಗುಣ ಅಂತ ನಾನು ಹೇಳ್ತೇನೆ. ಓದುವುದು ಮತ್ತೆ ಒಳ್ಳೊಳ್ಳೆಯ ವಿಚಾರಗಳನ್ನ ಅವರು ಪ್ರತಿದಿನ ಕೇಳಿಸ್ಕೊಳ್ಳೋದು, ಇವೆರಡು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಏನ್ ಹೇಳ್ತೇವೆ ಆ ಗುಣಗಳು ಅವರಿಗೆ ಬೇಕು.
0: ಓಕೆ, ಓದ್ಬೇಕು
1: ಓದ್ಬೇಕು
0: ಮುಖ್ಯವಾಗಿ, ಇದು ನಾನು ತುಂಬಾ ಒಪ್ತೇನೆ. ಓದು ಅನ್ನೋದು ಒಂದು ಒಳ್ಳೆ ಭಾಷೆಯನ್ನ ಕೊಡುತ್ತೆ. ಮತ್ತೆ ತುಂಬಾ ಓದ್ದವನು ಮಾತಾಡೋ ಮಾತನ್ನ ತುಂಬಾ ಜನ ತುಂಬಾ ಆಸಕ್ತಿಯಿಂದ
1: ಕೇಳಿಸ್ತಾರೆ.
0: ಯಾಕೆಂದ್ರೆ ಎಷ್ಟೋ ವಿಷಯ ನಮ್ಗೆ ಗೊತ್ತಿರಲ್ಲ. ನೀವು ಯಾವುದೇ ಒಬ್ಬ ನಿರೂಪಕ ನಿರೂಪಕಿ ತುಂಬಾ ಓದ್ಕೊಂಡಿರೋರು ಮಾತಾಡುವಾಗ, ಏ ಹೌದಲ್ಲ ಇದು ಎಲ್ಲಿತ್ತು ಮಾರೆ ಅಂತ. ಓದೋದ್ ಮಾತ್ರ ಅಲ್ಲ, ಓದಿದ್ದನ್ನ ನೀವು ಹೇಳಿದ ಪ್ರತಿದಿನ ಓದ್ಬೇಕು, ಪ್ರತಿದಿನ
1: ಕೇಳ್ಬೇಕು.
0: ಇಲ್ಲಾಂದ್ರೆ ಓದೋದ್ ನಮ್ಗೆ ಆ ಹೊತ್ತಿಗೆ
1: ನೆನ್ಪಾತಿಲ್ಲ.
0: ಸಮಸ್ಯೆ ಇದು ನನ್ಗೆ, ಓದ್ತೆ ನೆನ್ಪಿಟ್ಕೊಂಬಿಲ್ಲ. ಸೊ ಅದು ಬೇಕಾದ ಹೊತ್ತಿಗೆ ನಮ್ದು ಓನ್ ಬತ್ತದ್ ಬಿಟ್ರೆ ಓದದ್ದು ಬತ್ತಿಲ್ಲ
1: ಬತ್ತಿಲ್ಲ.
0: ಸೊ ಹಾಂಗಾಗಿ ಓದುದ್ ಏನಾದ್ರೂ ನೀವು ಕೋಟ್ ಮಾಡ್ಬೇಕು ಅಂತ ಇದ್ರೆ ಆ ಓದಿದ್ದ ವಿಷಯಗಳನ್ನ ನಾವು ನೆನ್ಪಿಟ್ಕೋಬೇಕು, ಅಥವಾ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ರಿವೈಸ್ ಮಾಡ್ದಂಗೆ ನಾವು ಕೂಡ ತಯಾರಿ ಮಾಡ್ಕೊಂಡಂಗೆ ಒಂದ್ಸಲ ಅದು ಕಾಂಬಕ್ಕೆ ಕಂಡ್ರೆ ಕಾಣ್ತಾ ಇದ್ರೆ ಸುಲಭ ಆತ. ಸೊ ಇಂಥದೊಂದು ಕ್ವಾಲಿಟಿ ಒಬ್ಬ ನಿರೂಪಕ ಅಥವಾ ನಿರೂಪಕಿಯಲ್ಲಿ ಇರ್ಬೇಕು. ಲುಕ್ ವೈಸ್ ಅಂತ ಹೇಳಿದ್ರೆ,
1: ಲುಕ್ ವೈಸ್ ಹೇಳ್ಬೇಕಂದ್ರೆ ಈಗ ವೇದಿಕೆಯಲ್ಲಿ ಅವರು ಒಂದು ಸಾವಿರಾರು ಜನರು ಎದುರಿಗೆ ನಿಂತ್ಕೊಂಡು ಅವ್ರ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರ ದೃಷ್ಟಿಯೂ ಕೂಡ ಒಂದಲ್ಲ ಒಂದ್ ಸಾರಿ ಅವ್ರ ಮೇಲೆ ಬಿದ್ದೆ ಬೀಳುತ್ತೆ. ಈಗ ಏನೇ ಬೇರೆ ಕೆಲಸದಲ್ಲಿ ಕೆಳಗಿದ್ದವರು ಸ್ವಲ್ಪ ಬೋರ್ ಆದ್ರೂ ಆಚೆ ಈಚೆ ನೋಡಿದ್ರು, ಪ್ರತಿ ಒಂದು 5 ನಿಮಿಷಕ್ಕೊಮ್ಮೆ ಆದ್ರೂ ನಮ್ಮನ್ನ ವೇದಿಕೆ ಮೇಲಿರೋರನ್ನ ಅವರು ನೋಡ್ತಾರೆ. ಹಾಗಾಗಿ ನಾವು ಲುಕ್ ವೈಸ್ ನಮ್ಮನ್ನ ಎಷ್ಟು ಸಾಧ್ಯ ಅಷ್ಟು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅಬ್ಬರ ಅಥವಾ ಆಡಂಬರ ಅಂತ ನಾನು ಹೇಳುದಿಲ್ಲ, ನೀವೇನ್ ಮಾಡ್ತೀರಿ ಅದನ್ನ ನೀಟಾಗಿ ಅವರಿಗೆ, ಈಗ ನೋಡುವವರಿಗೆ ಖುಷಿ ಆಗ್ಬೇಕು, ಹೋ ಇವರೊಂದು ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರದ್ದೊಂದು ಒಳ್ಳೆ
0: ಪ್ಲೆಸೆಂಟ್
1: ಪರ್ಸನಾಲಿಟಿ ಏನ್ ಹೇಳ್ತೇವೆ ನಾವು, ಅದನ್ನ ನಮ್ಮ ಔಟ್ಫಿಟ್ ಗಳಲ್ಲಿಯೂ ಕೂಡ ನಾವು ಅದನ್ನ ಪ್ರೆಸೆಂಟ್ ಮಾಡ್ಲೇಬೇಕು. ಅದೊಂದು ಖಂಡಿತವಾಗಿಯೂ ಬೇಕಾದಂತದ್ದೇ ಒಂದು ಕ್ವಾಲಿಟಿ.
0: ಹೌದು, ಆದ್ರೆ ಇವತ್ತಿನ ನಿರೂಪಕ ನಿರೂಪಕಿಯನ್ನೆಲ್ಲ ಕಾಂಬತ್ತಿಗೆ ಯಾರು ಚಾಲ್ತಿಯಲ್ಲಿ ಜಾಸ್ತಿ ಎತ್ತರಕ್ಕೆ ಅಂದ್ರೆ ಮಂಡಿ ಒಳಗೆ ಅಂತ ಇಲ್ದಿದ್ರು ತುಂಬಾ ಗ್ಲಾಮರಸ್ ಆಗಿರೋರು, ತುಂಬಾ ಬೋಲ್ಡ್ ಆಗಿ ಡ್ರೆಸ್ ಮಾಡ್ಕೊಳ್ಳೋರು, ತುಂಬಾ ವೈಭವಯುತವಾಗಿ ಕಾಣೋರು ಇಂಥವ್ರು, ಅಥವಾ ತುಂಬಾ ಮೇಕಪ್ ಗಳನ್ನ ಪ್ರಿಫರ್ ಮಾಡೋರು ಇಂಥವ್ರೇ ನಾವು ಜಾಸ್ತಿ ಹೈಲೈಟ್ ಅಲ್ಲಿ ಕಾಣತ್ತ, ಅದ್ ಯಾಕೆ ಹಂಗಂತ ಅನ್ಸುತ್ತೆ?
1: ಇರ್ಬೋದು ಜನರ ಮನಸ್ಥಿತಿ ಆಗಿರ್ಬೋದು, ಆದ್ರೆ ನನ್ನ ಪ್ರಕಾರ ಅವರು ತುಂಬಾ ದಿನ ನಿಲ್ಲುವುದಿಲ್ಲ ಅನ್ನೋದೊಂದು ನನ್ನ ನಿಲುವು. ಈಗ ಈಗ ಅಪರ್ಣ ಎಲ್ಲಿಯೂ ಕೂಡ ಅವರೊಂದು ಅವರ
0: ವೇಷಭೂಷಣ
1: ಇರ್ಲೇ ಇಲ್ಲ, ಆದ್ರೆ ಅವರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ಇವತ್ತಿಗೂ ಇದ್ದಾರೆ. ಹೌದಾ? ಹಾಗಾಗಿ ಅಂದ್ರೆ ಅವರನ್ನ ರೋಲ್ ಮಾಡೆಲ್ ಆಗಿ ತಕೊಳ್ಳಿ ಅಂತ ನಾನು ಹೇಳುದಲ್ಲ, ನಿಮ್ದೊಂದು ಲಿಮಿಟ್ ಏನಿದೆ, ನೀವು ಹೇಗೆ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ಬೇಕು. ಹಾಗೆ ಯಾರನ್ನೋ ನೋಡಿ ಗ್ಲಾಮರಸ್ ಅಂತೇಳಿ ಏನ್ ಕರಿತೀವಿ ಹೆಚ್ಚು ದಿನ ನಿಲ್ಲುವುದಿಲ್ಲ ಎನ್ನುವುದು ನನ್ನ ನಿಲುವು ಅಷ್ಟೇ.
0: ಸೊ ಒಬ್ರು ನಿರೂಪಣೆಗೆ ಹೋಗ್ತಾ ಇದ್ದಾರಂದ್ರೆ ಅವರ ಡ್ರೆಸ್ ಬಗ್ಗೆ ಲುಕ್ ಬಗ್ಗೆ ಗಮನವನ್ನಂತೂ ಹರಿಸ್ಲೇಬೇಕು,
1: ಕೊಡ್ಲೇಬೇಕು
0: ಅಲ್ಲ. ಅದು ಕೂಡ ಅಲ್ಲಿ ನೋಟ್ ಆಗುತ್ತೆ,
1: ಖಂಡಿತ ಆಗುತ್ತೆ,
0: ನೋಟಿಸ್ ಆಗುತ್ತೆ ಅಂತ ಹೇಳಿ. ಇದು ಲುಕ್ ಆಯ್ತು. ಇನ್ನು ಆ ಕಾರ್ಯಕ್ರಮಕ್ಕೆ ಈಗ ನಮ್ಗೆ ಯಾರೋ ಒಬ್ರು ಕರೆದು ನಾಳೆ ನೀವು ಅಥವಾ ಇನ್ಯಾವುದೋ 4 ದಿನ ಬಿಟ್ಟು ಒಂದು MC ಮಾಡಿ ಕೊಡ್ಬೇಕು ಅಂದಾಗ ಆ ನಿರೂಪಕ ನಿರೂಪಕಿ ಯಾವ ತರ ತಯಾರಿ ಮಾಡ್ಕೋಬೇಕು, ಏನ್ ವಿಷಯನ ಅವ್ರು ತಿಳ್ಕೊಂಡಿರ್ಬೇಕು ಅಂತೀರಿ ನೀವು?
1: ಕಾರ್ಯಕ್ರಮ ಈಗ ಅವ್ರಿಗೆ ಕೊಡುವಾಗ ಅದು ಯಾವುದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಯಾಕಂದ್ರೆ ಈಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಇದು ಬೇರೆ ಬೇಕಿರ್ತದೆ, ಶೈಕ್ಷಣಿಕಕ್ಕೆ ಬೇರೆ, ಸಾಂಸ್ಕೃತಿಕಕ್ಕೆ ಬೇರೆ. ಹಾಗಾಗಿ ಅವ್ರ ಕಾರ್ಯ ಸಂಘಟಕರು ಯಾವುದರ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಸಾಧ್ಯ ಆದ್ರೆ ಅತಿಥಿಗಳು ಯಾರೆಲ್ಲ ಬರ್ತಾರೆ ಅದನ್ನೆಲ್ಲವನ್ನ ನಾವು ತಿಳ್ಕೊಂಡಿರ್ಬೇಕು. ಕೆಲವೊಮ್ಮೆ ಆಗುದಿಲ್ಲ, ಮಧ್ಯದಲ್ಲಿ ಬರ್ತಾರೆ, ನೀವು ಆಗ್ಲೇ ಹೇಳಿದ್ರಿ, ಮಧ್ಯದಲ್ಲಿ ಬಂದು ಅವ್ರ ಹೆಸರು ನಮಗೂ ಗೊತ್ತಿರುವುದಿಲ್ಲ, ಕಾರ್ಯಕ್ರಮ ಮಾಡುವವರದ್ದು ಅವರಿಗೂ ಗೊತ್ತಿರುವುದಿಲ್ಲ ಅಂತ. ಆಗ ಏನ್ ನಾವು ಅಂದ್ರೆ ಮ್ಯಾನೇಜ್ ಮಾಡುವಂತ ಕಲೆ ನಮ್ಗೆ ಗೊತ್ತಿರ್ಬೇಕು. ಈಗ ಹಿರಿಯರು ಅಂತ ಹೇಳ್ಬಹುದು ನಾವು ಅವರಿಗೆ ಅಲ್ವಾ, ಹಾಗೆ ಶ್ರೀ ಅಂತೇಳಿ ಒಂದು ಸೇರಿಸುವುದರ ಮೂಲಕ ಒಂದು ತೂಕ ಅವ್ರ ಹೆಸರಿಗೆ ಯಾರಂತ ಆಮೇಲೆ ನಿಧಾನವಾಗಿ ನಾವು ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡ್ರಾಯ್ತು. ಆದ್ರೆ ಅವರು ಬಂದ ತಕ್ಷಣ ನಾವು ಅವರನ್ನ ಹೇಗೆ ಸ್ಟೇಜ್ಗೆ ಒಂದು ಸ್ವಾಗತಿಸಬೇಕು ಅಂತಹ ಒಂದು ಕಲೆಯನ್ನ ನಾವು ಖಂಡಿತವಾಗಿಯೂ ಎಲ್ಲರ ವಿಷಯದಲ್ಲೂ ನಾವು ಮಾಡ್ಕೊಂಡಿರ್ಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ಕಾರ್ಯಕ್ರಮಕ್ಕೆ ಬೇಕಾದ ತಯಾರಿಯನ್ನ ನಾವು ಹಿಂದಿನ ದಿನ ಮಾಡಿಕೊಂಡ್ರೆ ಸಾಧ್ಯ. ಈಗ ನಿಮ್ಗೆ ಉದಾಹರಣೆಗೆ ಹೇಳುದಾದ್ರೆ, ನಾನು ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಹೆಚ್ಚಾಗಿ ಕಾರ್ಯಕ್ರಮದ ಆರಂಭದಲ್ಲಿ ನಾನೊಂದು ಮಂಕುತಿಮ್ಮನ ಕಗ್ಗವನ್ನ ನಾನು ಹೇಳ್ತೇನೆ. ಇದು ನನ್ಗಂದ್ರೆ ಅಭ್ಯಾಸ. ಆ ಮಂಕುತಿಮ್ಮನ ಕಗ್ಗಕ್ಕೆ ತುಂಬಾ ತಯಾರಿ ಬೇಕು. ಒಂದು ಕಗ್ಗವನ್ನ ನೀವು ಕಲಿಬೇಕಾದ್ರೆ, ಯಾಕಂದ್ರೆ ಅಷ್ಟು ಅಲ್ಲಿ ಕಷ್ಟ ಇದೆ, ಹಳೆಗನ್ನಡ ಅದೆಲ್ಲ ಸ್ವಲ್ಪ ಮಿಶ್ರಣ ಆಗಿರೋದ್ರಿಂದ ಕಷ್ಟ ಇದೆ. ಹಾಗಾಗಿ ಅಲ್ಲಿ ಹೋಗಿ ಅಭಾಸ ಆಗಬಾರ್ದು. ವೇದಿಕೆ ಮೇಲೆ ಹೋಗಿ ಅದರ ಅರ್ಥವನ್ನು ನೀವು ತಪ್ಪು ಹೇಳಿದ್ರೆ, ಈಗಿನ ಕಾಲದಲ್ಲಿ ತುಂಬಾ ಜನರಿಗೆ ಗೊತ್ತಿರ್ತದೆ ಕಗ್ಗಗಳ ಬಗ್ಗೆ, ತುಂಬಾ ಜನ ಓದ್ತಾರೆ, ಆಸಕ್ತಿ ಇದೆ. ಹಾಗಾಗಿ ಅಲ್ಲಿ ತಪ್ಪು ಹೇಳುವಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳದೆ ಇರಬೇಕಾದ್ರೆ ನಾವು ಹಿಂದಿನ ದಿನವೋ 2 ದಿನ ಮುಂಚೆಯೋ ಸರಿಯಾದ ತಯಾರಿಯನ್ನ ಅದಕ್ಕೆ ಮಾಡಿಕೊಂಡಿರ್ಬೇಕು. ಹಾಗೆ ನಿಮ್ಗೆ ಬೇಕಾದಂತಹ ಕೆಲವೊಂದು ಕೋಟಿಂಗ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾದ್ರೆ ಕೆಲವೊಬ್ರು ಹೇಳಿದ್ದ ನುಡಿಮುತ್ತುಗಳನ್ನ ನಾವು ಅಲ್ಲಿ ಹೇಳುವುದರ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡಬಹುದು. ಹೀಗೆ ಈ ರೀತಿಯಾಗಿ ತಯಾರಿ ಖಂಡಿತವಾಗಿಯೂ ಮುಖ್ಯ.
0: ಹೌದು, ತಯಾರಿ ಮುಖ್ಯ. ಅದ್ರ ಜೊತೆಗೆ ಅದು ಯಾವ ತರದ ನೇಚರ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಯಾವ ತರದ್ದು ಪ್ರೋಗ್ರಾಮ್ ಅಂತ. ನಾವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಯಿ ಅಲ್ಲಿ ಸ್ವಾಮಿಗಳು ಬಂದಾಗ ಅವ್ರನ್ನ ಶ್ರೀ ಅಂತ ಕರೀಲಿಕ್ಕೆ ಆಗಲ್ಲ. ಅವ್ರ ಹೆಸರುಗಳು, ಈಗ ಫಾರ್ ಎಕ್ಸಾಂಪಲ್ ಈ ಸ್ವಾಮೀಜಿಗಳ ಹೆಸರುಗಳು ಸ್ವಲ್ಪ ಟಂಗ್ ಟ್ವಿಸ್ಟರ್ ಇರುತ್ತೆ, ಒಂದೇ ಸಲ ತಲೆಗೆ ಹೋಗೋದು ಇಲ್ಲ, ಬಾಯಿ ಹಾಟ್ ಮಾಡ್ಕೊಂಡು ಹೇಳಲಿಕ್ಕೂ ಬರಲ್ಲ ಕೆಲವೊಮ್ಮೆ. ಯಾಕಂದ್ರೆ ಫಸ್ಟ್ ಟೈಮ್ ಕೇಳಿರ್ತೀವಿ ಅದು. ಅಂತ ಹೆಸರುಗಳನ್ನ ಹೇಗೆ ಕರಿಬೇಕು, ಅವ್ರು ಉದ್ಘಾಟನೆ ಮಾಡ್ತಾ ಇದ್ರೆ ಅದನ್ನ ನಾವ್ ಹೇಗೆ ಹೇಳಬೇಕು
1: ಅದು ಗೊತ್ತಿರಬೇಕು. ಸೊ ಈಗ ಪೂಜ್ಯರನ್ನ ಅಂತ ಹೇಳುವುದರ ಮೂಲಕ ಒಂದು ಕ್ಷಣಕ್ಕೆ ನಾವೆಲ್ಲ ಮ್ಯಾನೇಜ್ ಮಾಡಬಹುದು ಅವರನ್ನ ಹಾಗೆ ಸಂಬೋಧನೆ ಮಾಡುವುದರ ಮೂಲಕ. ಆಮೇಲೆ ನಿಧಾನವಾಗಿ ನೀವು ಹೇಳಿದಾಗೆ ಅವರ ಟಂಗ್ ಟ್ವಿಸ್ಟರ್ ಇರುವಂತದ್ದನ್ನ ಬರ್ಕೊಂಡು ಏನೋ ಒಂದು ಮಾಡಿ ನಾವಲ್ಲಿ ಮ್ಯಾನೇಜ್ ಮಾಡಬಹುದು.
0: ಹೌದು, ಎಷ್ಟೊಂದ್ಸಲ ನಾವು ಇನ್ವಿಟೇಷನ್ ನೋಡದೆ ಹೋಗ್ಬಿಡ್ತೀವಿ, ಅಲ್ಲಿ ಹೋಗಿ ಕೆಲವು ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ,
1: ಬರುವುದಿಲ್ಲ, ಅಭಾಸ ಆಗ್ತದೆ.
0: ಹಾ, ಅಭಾಸ. ಅದು ಒಂದ್ ಹೆಸರನ್ನ ಸ್ಟೇಜ್ ಮೇಲೆ ಇರೋ ಅತಿಥಿಯ ಹೆಸರನ್ನ ನಾವು ತಪ್ಪಾಗಿ ಹೇಳ್ಬಿಟ್ರೆ ಅದು ಅಭಾಸವೇ
1: ಅಭಾಸವೇ.
0: ಸೊ ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ತುಂಬಾ ಕೇರ್ ತಗೊಳ್ಬೇಕಾಗುತ್ತೆ. ಯಾರು ಅತಿಥಿಗಳು, ಏನು, ಎಂತ ಕತೆ. ಹಾಗೆ ಇನ್ನು ಕೆಲವರು ಇರ್ತಾರೆ, ಈ ಬರುವ ಅತಿಥಿಗಳ ಹಿನ್ನೆಲೆಗಳನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡೇ ಬರ್ತಾರೆ. ಯಾಕಂದ್ರೆ ಅಲ್ಲಿರೋದು ಒಂದು ಲೈನ್ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಸಾಂಸ್ಕೃತಿಕವಾಗಿ ತುಂಬಾ ಆಕ್ಟಿವ್ ಇದ್ರೆ, ಧಾರ್ಮಿಕವಾಗಿ ಅಥವಾ ಇನ್ನೊಂದು ಕೆಲವು ರೀತಿಯಲ್ಲಿ ಅವ್ರದ್ದು ಏನೋ ಒಂದು ಅಚೀವ್ಮೆಂಟ್ ಇದ್ರೆ ತೂಕ ಜಾಸ್ತಿ
1: ಆಗುತ್ತೆ.
0: ಸೊ ಅವರಿಗೂ ಕೂಡ ಯಾರಿದ್ದಾರೆ MC ಬಗ್ಗೆ ಒಂದು ಒಳ್ಳೆ ಒಪಿನಿಯನ್
1: ಬರುತ್ತೆ, ಅವ್ರು ಒಂಚೂರು ಕೇಳಿಸ್ಕೊಳ್ತಾರ ಮಾತನ್ನ. ಸಾಧ್ಯತೆಗಳಿದ್ದಲ್ಲಿ ನಾವು ಆ ತಯಾರಿಯನ್ನ ಖಂಡಿತ ಮಾಡ್ಕೊಳ್ಬಹುದು, ಮಾಡ್ಕೊಳ್ಬೇಕು. ಅಂತಹ ತಯಾರಿ ಆದವರಿಗೆ ಅದೊಂದು ಕಲೆ ಅಥವಾ ಅದೊಂದು ಅವರದೊಂದು ಕೆಲಸ ಮಾಡ್ಲೇಬೇಕು, ಅವರ
0: ಕೆಲಸ
1: ತಯಾರಿಯನ್ನ ಮಾಡ್ಲೇಬೇಕು.
0: ಸೊ ಈ ತರ ತಯಾರಿಗಳನ್ನ ಮಾಡ್ಕೊಂಡ್ರೆ ಅವರ ಕಾರ್ಯಕ್ರಮದ ತೂಕ ಜಾಸ್ತಿ ಆಗ್ತದೆ ಅಂತ ಹೇಳಿ. ಈಗ ಈ ವಿಶೇಷ ಕಾರ್ಯಕ್ರಮನ ಯಾವ ತರ ಕಾರ್ಯಕ್ರಮ ಅಂತ ಅರ್ಥ ಮಾಡ್ಕೊಂಡಾಯ್ತು. ಆ ನಂತರ ಕಾರ್ಯಕ್ರಮಕ್ಕೆ ಒಂದು ಫಾರ್ಮ್ಯಾಟ್ ಇರುತ್ತೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ, ಧಾರ್ಮಿಕ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ, ಬರೀ ಮನರಂಜನಾ ಕಾರ್ಯಕ್ರಮ ಆದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಕೆಲವೊಂದಕ್ಕೆ ಪ್ರಾರ್ಥನೆ ಬೇಕಾಗುತ್ತೆ, ಕೆಲವೊಂದಕ್ಕೆ ಪ್ರಾರ್ಥನೆ ಅಗತ್ಯ ಇರಲ್ಲ, ಕೆಲವದ್ರಲ್ಲಿ ಉದ್ಘಾಟನೆ ಬೇಕಾಗುತ್ತೆ, ಕೆಲವರಲ್ಲಿ ಉದ್ಘಾಟನೆ ಬೇಕಾಗಿರೋದಿಲ್ಲ. ಸೊ ಇಂಥ ವಿಷಯಗಳು ಯಾವ್ದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡು ತಿಳ್ಕೊಂಡಿದ್ರೆ ಒಳ್ಳೇದು, ಹೇಗಿರತ್ತ ಫಾರ್ಮ್ಯಾಟ್ಗಳು ಅದನ್ನೊಂಚೂರು ಹೇಳಿ.
1: ಅದನ್ನ ಇದನ್ನ ನಾವು ಬೇರೆ ಕಾರ್ಯಕ್ರಮಗಳನ್ನ ನೋಡಿಯೇ ತಿಳ್ಕೊಳ್ಬೇಕು. ಈಗ ಬೇರೆ ಕಡೆ ಹೋದಾಗ ನಾವು ಮಾಡುವ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಆಸಕ್ತಿ ವಹಿಸಿದ್ರೆ ನಮ್ಗೆ ಕೆಲವೊಮ್ಮೆ ಈ ಅರ್ಧ ಬರ್ಧ ಕಲ್ತದ್ದು ಅಂತೇಳಿ ಕುಂದಾಪುರ ಬದಿಯಲ್ಲಿ ಒಂದಿರುತ್ತ ಆ ತರ ಆತು. ಕೇಳಿ ತಿಳ್ಕೊಳ್ಳುದು ಅಥವಾ ನೋಡಿ ತಿಳ್ಕೊಳ್ಳುದು, ಇದು ಎರಡು ಇದ್ರ ಮಾಡ್ಬೋದು. ಯಾಕೆಂದ್ರೆ ಕೆಲವೊಮ್ಮೆ ಪ್ರಾಸ್ತಾವಿಕದ ನಂತರ ಉದ್ಘಾಟನೆ ಹಾಗಿರ್ತದೆ. ನಾವು ಅಂತ ಅಭಾಸಗಳನ್ನ ನಾವು ಮಾಡಬಾರ್ದು. ಯಾವ ಪ್ರಾಸ್ತಾವಿಕ ಮೊದಲ, ಉದ್ಘಾಟನೆ ಮೊದಲ, ದೀಪ ಬೆಳಗುವುದು ಮೊದಲಿರ್ಬೋದು, ಅಥವಾ ಕೆಲವರು ಶುಭ ಸಂಸನೆಗಳನ್ನ ಮೊದಲು ಕೊಡಬೇಕು ಅಂತ ಅವ್ರ ಕಾರ್ಯಕ್ರಮದ ಸಂಘಟಕರು ಆಯೋಜಕರು ಅವ್ರು ಇದ್ ಮಾಡಿರ್ತಾರೆ. ನಾವು ಅದನ್ನ ಕೇಳಿ ತಿಳ್ಕೊಳ್ಬೇಕು. ಕೆಲವೊಂದು ಆಚೀಚೆ ಈಗ ಸಂಘಟಕರಿಗೂ ಗೊತ್ತಿಲ್ಲದೆ ಇದ್ದ ಪ್ರಮೇಯದಲ್ಲಿ ನಮ್ಗೂ ಗೊತ್ತಿರಬೇಕು. ನಾವು ಅದನ್ನ ಹೇಳಿ ಅವರನ್ನ ಮನವೊಲಿಸುವಂತಹ ಕೆಲಸ ಮಾಡುವಂತಹ ಟ್ಯಾಲೆಂಟ್ ಅಥವಾ ಆ ಇದು ನಮ್ಗಿರ್ಬೇಕು. ಇದಕ್ಕೇನಂತ ಹೇಳಿದ್ರೆ ತಿಳಿದವರಿಂದ ಮುಂಚಿನ ದಿನವೋ ಅಥವಾ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ತಿಳಿದವರಿಂದ ನಾವು ಇದನ್ನ ತುಂಬಾ ಈಗ ತಲೆಯಲ್ಲಿ ತುಂಬಾ ಜ್ಞಾನ ಇರುವಂತಹ ಹಲವಾರು ವ್ಯಕ್ತಿಗಳು ನಮ್ಗೆ ಸಿಗ್ತಾರೆ, ಹೌದಾ, ನಮ್ಮ ದಿನನಿತ್ಯದ ಜೀವನದಲ್ಲೇ ನಮ್ಮೊಟ್ಟಿಗೆ ಇರ್ತಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಾವು ಕಾರ್ಯಕ್ರಮದ ಸಿದ್ಧತೆಗಳನ್ನ ಈಗ ಒಂದ್ ಸರಿ ಎರಡ್ ಸರಿ ಮಾಡಿದ್ರೆ ನಮ್ಗೆ ಆಮೇಲೆ ಗೊತ್ತಾಗ್ತದೆ ಈ ಕಾರ್ಯಕ್ರಮಕ್ಕೆ ಹೀಗೆ ಈ ಕಾರ್ಯಕ್ರಮಕ್ಕೆ ಹೀಗೆ. ಗೊತ್ತಾಗದಿದ್ರೆ ಅದರದ್ದು ರೂಪುರೇಷೆಗಳನ್ನ ಬರೆದಿಟ್ಕೊಂಡು ಬೇಕಾದ್ರೆ ನಾವು ಅದ್ರ ಬಗ್ಗೆ ಮಾಡ್ಕೊಳ್ಬಹುದು ತಯಾರಿ.
0: ತುಂಬಾ ಇಂಪಾರ್ಟೆಂಟ್ ಅಜೆಂಡಾ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಅದನ್ನ ಮೊದಲೇ ಕೇಂದ್ರ ತಕೊಂಡು ನಾವು ರೆಡಿ ಆಗಿದ್ರೆ ಭಾರಿ ಒಳ್ಳೇದು. ಇಲ್ಲಾಂದ್ರೆ ಅಲ್ಲಿ ಉದ್ಘಾಟನೆ ಪ್ರಾಸ್ತಾವಿಕ ಆದ್ಮೇಲೆ ಸ್ವಾಗತ ಆದ್ಮೇಲೆ ಮತ್ತೆ ಅದು ಬೇರೆ ಗೊಂದಲಗಳು, ಕಡೆ ಕೆಲಸಲ ಉದ್ಘಾಟನೆ
1: ನೆನಪಾಗ್ಬಿದ್ದಿರುತ್ತೆ.
0: ಸೊ ಹಿಂಗೆಲ್ಲ ಆಭಾಸಗಳ ಅಪ್ಪದೆಲ್ಲ ಇರುತ್ತೆ. ಈಗ ಎಲ್ಲ ಗೊತ್ತಾಯ್ತು ಸ್ಟೇಜಿಗೆ ಹಾಪಕ್ಕಿದೆ. ಸ್ಟೇಜಿಗೆ ಹಾಪತ್ತಿಗೆ ಯಾವ ತರ ಹೋಯ್ಕೊಬ್ಬ ನಿರೂಪಕ ಅಥವಾ ನಿರೂಪಕಿ ಆ ತಯಾರಿ ಹೆಂಗಿರುತ್ತಲ್ಲಿ ಆನ್ ಸ್ಟೇಜ್?
1: ಆನ್ ಸ್ಟೇಜ್
0: ಹೌದು,
1: ಆನ್ ಸ್ಟೇಜ್ ತಯಾರಿ ಅವರಲ್ಲಿ ಫಸ್ಟ್ ಬೇಕಾದದ್ದು ಆತ್ಮವಿಶ್ವಾಸ. ಸ್ಟೇಜಿಗೆ ಹೋಗಿ ಅವರಂದ್ರೆ ಪದಗಳಿಗಾಗಿ ಅವ್ರು ಹುಡುಕಬಾರದು ಯಾವಾಗ್ಲೂ. ಅವ್ರ ಹತ್ರ ಒಂದಿಷ್ಟು ಹೊತ್ತಿನ ಕಾರ್ಯಕ್ರಮ ಮಾಡುವವರೆಗಿನ ಪದಗಳ ತಯಾರಿ ಅವ್ರ ಹತ್ರ ಇರ್ಬೇಕು. ಯಾಕೆಂದ್ರೆ ಅಲ್ಲಿ ಹೋಗಿ ಕಾರ್ಯಕ್ರಮದ ಆಯೋಜಕರಲ್ಲಿ ಕೆಲವು ಗೊಂದಲಗಳು ಖಂಡಿತವಾಗಿ ಇರ್ತದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ, ಅವರು ಆಚೀಚೆ ಓಡಾಡುವುದು ಏನೋ ಒಂದ್ ಮಾಡುವುದು ಮಾಡ್ತಾ ಇರ್ತಾರೆ. ಆದ್ರೆ ಆ ಗೊಂದಲಗಳನ್ನ ಮೀರಿ ಇವರತ್ತ ಆಕರ್ಷಣೆ ಮಾಡುವಂತಹ ಶಕ್ತಿ ಇವರಿಗಿರ್ಬೇಕು. ಇವರ ಮಾತುಗಳ ಮೂಲಕ ಇವರು ಸಭಿಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಒಂದು ಏನ್ ಹೇಳುದು ಕಾರ್ಯದಕ್ಷತೆ ಅಂತ ನಾನು ಹೇಳ್ತೇನೆ. ಹಿಂದಿನ ದಿನ ತಯಾರಿ ಇದ್ರೆ ಖಂಡಿತವಾಗಿಯೂ ಅದವರಿಗೆ ಸಾಧ್ಯ. ಹಾಗಾಗಿ ಎಲ್ಲ ವಿಷಯಗಳು ಕೂಡ ಅವರ ತಯಾರಿಯ ಮೇಲೆ ನಿಂತಿರ್ತದೆ. ಹಾಗೆ ನೀವು ಆಗ ಹೇಳಿದ್ರಿ ಉಡುಪು, ಅವರ ಹಾವಭಾವವು ಏನಿರ್ಬೋದು, ಅವೆಲ್ಲವೂ ಕೂಡ ಒಂದು ಒಳ್ಳೆ ಜೆಂಟಲ್ ಅಂತ ನಾವೇನ್ ಕರಿತೇವೆ ಆ ರೀತಿಯಾಗಿದ್ರೆ ಖಂಡಿತವಾಗಿಯೂ ಅವರು ಎಲ್ಲ ಗೊಂದಲಗಳನ್ನ ಮೀರಿ ಮುಂದೆ ಕುಳಿತಿರುವವರನ್ನ ಅವ್ರು ಸೆಳ್ಕೊಳ್ಬಹುದು ತಮ್ಮ.
0: ಎಸ್ ಎಸ್, ಅದು ಅಕಾರ್ಡಿಂಗ್ ಟು ದ ಪ್ರೋಗ್ರಾಮ್, ಅಂದ್ರೆ ಯಾವ ತರ ಪ್ರೋಗ್ರಾಮ್ ಅಂತ ತಿಳ್ಕೊಂಡು ಹೋಗಿರ್ಬೇಕು. ನೀವು ಶಾರ್ಟ್ಸ್ ಹಾಕೊಂಡು ಎಂಸಿ ಮಾಡ್ತೀನಿ ಅಂತ ಹೋದ್ರೆ
1: ಸಾಧ್ಯ ಇಲ್ಲ.
0: ಸೊ ಪಂಚ ಉಟ್ಕೊಂಡು ಇನ್ನಂತದ್ದು ಒಂದ್ ಪ್ರೋಗ್ರಾಮ್ ಹೋಗ್ತೀನಿ ಅಂದ್ರೂ
1: ಆಗಲ್ಲ.
0: ಅದ್ ಎಂತ ಅಂದ್ರೆ ಗೊತ್ತಿದ್ರೆ ಅದಕ್ಕೆ ಸರಿಯಾಗಿ ಅದಕ್ಕೆ ಬೇಕಾಗಿರುವಂತಹ ಪೋಷಾಕುಗಳನ್ನ ಹಾಕೊಂಡು ಹಾಪಕ್ಕೆ ಹತ್ತಂತ. ಈಗ ಸ್ಟೇಜ್ ಅಲ್ಲಿ ಶುರುವಾಪ ಮುಂಚೆ ಎಷ್ಟೋ ಒಂದ್ಸಲ ಎಂತ ಹತ್ಕೊಂಡ್ರೆ ಎಂ ಸಿ ಹಾಪರ್ ನಿರೂಪಕರೆ ನನ್ ಕಣಗಿದ್ದಾರೆ ಲೇಟ್ ಆಗಿ ಹಾಪದು ರೀಚ್ ಆಪದೆ ಲೇಟ್ ಅಲ್ಲಿ. ಸೊ ಇದೆಂತೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಟೈಮ್ ಅಲ್ಲಿ ಅಥವಾ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಇಪ್ಪುದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ.
1: ಖಂಡಿತ ಅದು ಮುಖ್ಯ. ಯಾಕಂದ್ರೆ ಕಾರ್ಯಕ್ರಮಗಳು ಇವಾಗಿನ ನೋಡಿ ನೀವು, ಕಾರ್ಯಕ್ರಮ ಆನ್ ಟೈಮಿಗೆ ಶುರುವಾಗುವಂತಹ ಕಾರ್ಯಕ್ರಮಗಳಿಗೆ ಬೆಲೆ ಜಾಸ್ತಿ. ಜನರು ಹೋಗಿ ಹತ್ತಾರು ಕಡೆ ಮಾತಾಡ್ತಾರೆ, ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ, ಹೇಳದ್ ಟೈಮಿಗೆ ಮುಗಿಸಿರ್ತಾರೆ. ಈಗ ನನ್ನ ಮಕ್ಕಳದೊಂದು ಶಾಲೆ ಇತ್ತು, ಅವರದಾಗೆ ಮೀಟಿಂಗ್ 9:30 ಅಂದ್ರೆ 9:30, ಆಮೇಲೆ ಗೇಟ್ ಬಂದು ನೀವು ಯಾರಾದ್ರೂ ವಾಪಸ್ ಬರ್ಬೇಕು. ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ತಗೊಳ್ಬೇಕಂದ್ರೆ ಅಭಿಮತ ಸಂಭ್ರಮದವರದ್ದು ಒಂದು ಸ್ಟೇಜ್ ಕಾರ್ಯಕ್ರಮ. ಅವರು 1 ಗಂಟೆ, ನಾನೇ ಹೊಸರಿ ನಿರೂಪಕಿಯಾಗಿದ್ದೆ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ನಮ್ಗೆ ಸ್ವಲ್ಪ ಟೈಮ್ ಬೇಕಿತ್ತು. ಡ್ಯಾನ್ಸ್ ಅಷ್ಟಕ್ಕೆ ಸೆಟ್ ಮಾಡಿದ್ರ, ನನ್ಗೊಂಚೂರು ಎಂ ಸಿಗೊಂಚೂರು ಟೈಮ್ ಬೇಕಲ್ಲ, ಟೈಮ್ ಎಕ್ಸ್ಟ್ರಾ ಅವ್ರ ನಾವೆಣಿಸಿದ್ದು, ಹೋಗಿ ಅವ್ರ ಹತ್ರ ಸ್ವಲ್ಪ ಕೇಳುವ, ರಿಕ್ವೆಸ್ಟ್ ಮಾಡುವ, ಕೊಡ್ತಾರ ಅಂತ ಹೇಳಿ ಕೊಡ್ಲೇ ಇಲ್ಲ. ಅವರಂದ್ರೆ ನಿಮಗೆ ಕೊಟ್ಟಂತ ಸಮಯ 6:30-7 ಗಂಟೆ, ನೀವಷ್ಟರೊಳಗೆ ಎಂ ಸಿ ಮಾಡ್ತಿರೋ ಡ್ಯಾನ್ಸ್ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟದ್ದು. ಆ ರೀತಿಯಾದಂತಹ ಒಂದು ಇದನ್ನ ನಿರೂಪಕರು ಕೂಡ ಹಾಕೊಂಡ್ರೆ ಖಂಡಿತವಾಗಿ ಅದು ಅವರಿಗೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ಕಾರ್ಯಕ್ರಮ 1:45 ಗಂಟೆ ಲೇಟ್ ಶುರು ಆದ್ರೆ ಎದುರು ಕುಳಿತವ್ರು ಕೂತು ಕೂತೇ ಸಾಕಾಗಿರುತ್ತೆ ಅವರಿಗೆ. ಇನ್ನ ಇವ್ರ ಮಾತ್ ಏನ್ ಚಂದ ಮಾತಾಡಿದ್ರು ಕೂಡ ಕೇಳುವಂತಹ ತಾಳ್ಮೆ ಅವರಲ್ಲಿ ಇರುವುದಿಲ್ಲ. ಹಾಗಾಗಿ ಆನ್ ಟೈಮ್ ಕಾರ್ಯಕ್ರಮ ಶುರುವಾಗುವಂತೆ ಮಾಡಿಕೊಳ್ಳುವುದು ನಿರೂಪಕರ ಜವಾಬ್ದಾರಿ ಅದು.
0: ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಿರೂಪಕರು 2-3 ಗಂಟೆ ಕಾಯ್ತಾರೆ,
1: ಅದು ಇತ್ತು.
0: ಸೊ ಅವರು 7 ಗಂಟೆ ಕಾರ್ಯಕ್ರಮ ಅಂದ್ರೆ 10 ಗಂಟೆ ಕಾರ್ಯಕ್ರಮ ಶುರು ಮಾಡ್ತಾರೆ. ಇವ್ರು ಎದ್ದು ಬಿದ್ಕೊಂಡಲ್ಲ ಹೋಗಿ ಅಲ್ಲಿ ಕೂಕಂಡ ಉಂಡೆ ತಿಂದೆಲ್ಲ
1: ಓಡಿರುದು
0: ಅಲ್ಲಿ ಹೋಗಿ ಕೂಕೊಂಡಿದ್ರೆ ಮಾಡ್ಕತ್ತು, ಅಯ್ಯೋ ಇಲ್ಲ ಮರ್ರೆ ಅವ್ರು ಬರ್ಲ ಮರ್ರೆ ಇವ್ರು
1: ಬರ್ಲ
0: ಅಂತ ಹೇಳ್ಕೊಂಡು ಅಂತ ಸಂದರ್ಭಗಳಲ್ಲಿ ಕೂಡ ನಿರೂಪಕರ ಮೂಡ್ ಔಟ್ ಆಪದು ಇತ್ತು.
1: ಖಂಡಿತ ಇತ್ತು. ಈಗ ಮೊನ್ನೆ ಅಷ್ಟೇ ನೀವು ನಂಗೊಂದು ಕಾರ್ಯಕ್ರಮ ಹೇಳ್ರಿ, 10:30 ಅಲ್ಲಿ ಇರಿ ಮೇಡಮ್ ಅಂತೇಳಿ, ನಾವು ಎದ್ನೋ ಬಿದ್ನೋ ಅಂತೇಳಿ ಮನೆಗೆ ಅಡುಗೆ ಎಲ್ಲ ಅರ್ಧ ಬರ್ಧ ಮಾಡಿ ಎಲ್ಲ ಓಡಿ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ ಕಾರ್ಯಕ್ರಮ ಶುರುವಾದ 12 ಗಂಟೆಗೆ. ಎಂತ ಮಾಡ್ಲಿಕ್ಕಿಲ್ಲ, ಕೆಲವೊಮ್ಮೆ ಕಾರ್ಯಕ್ರಮಗಳ ಆ ರೀತಿ ಅಂತಹ ಮೈಂಡ್ ಸೆಟ್ಗೂ ಕೂಡ ನೀವು ಹೇಳ್ದಂಗೆ ನಾವು ರೆಡಿ ಇರ್ಬೇಕು, ರೆಡಿ ಇರ್ಬೇಕು,
0: ಸಿಟ್ ಮಾಡ್ಕೊಂಡು ಒಪ್ಪುಕಾತಿಲ್ಲ
1: ಇಲ್ಲ ಹೋಯ್ತದ ಕಾರ್ಯಕ್ರಮ
0: ತೋರ್ಸುಕಾತಿಲ್ಲ
1: ತೋರ್ಸುಕಾತಿಲ್ಲ
0: ಅಲ್ಲ. ಅಷ್ಟೊಡ್ ಜನ ಅಲ್ಲ,
1: ಅಲ್ಲ ದೊಡ್ಡ ಜನ ಆದ್ರೂ ಕೂಡ ನಾವು ತಾಳ್ಮೆ ಕಲಿಬಹುದು.
0: ಯಾಕೆಂದ್ರೆ ಕೆಲವು ನಿರೂಪಕರು ಅದಕ್ಕೆ ಕೆಟ್ಟ ಹೆಸರನ್ನು ಪಡ್ಕೊಂಡು ಸಿಕ್ಕಾಪಟ್ಟೆ ಅರೋಗ್ಯ ಮಾರೆ, ಸಿಕ್ಕಾಪಟ್ಟೆ ನೀನ್ ಕರೋದ್ ಬೇಡ
1: ಬೇಡ
0: ಅಂತ ಒಂದು ಡಿಸಿಷನ್
1: ಬಂದ್ಬಿಡ್ತಾರೆ ಅವರು.
0: ಸೊ ನಮ್ಮ ಸೌಜನ್ಯ ತುಂಬಾ ತುಂಬಾ ಮ್ಯಾಟರ್. ಸೊ ಅದರೊಟ್ಟಿಗೆ ಇನ್ನೊಂದಿತ್ತು ಸಂದರ್ಭಗಳು, ಎಲ್ರಿಗಿಂತ ಜಾಸ್ತಿ ನಿರೂಪಕರ ಮಾತಾಡೋದು.
1: ಹೌದು, ಅದು ತುಂಬಾ ಆಡ್ ಅನ್ಸುವಂತ ಕೆಲವೊಂದು ಸಿಚುವೇಶನ್. ಯಾಕಂತ ಹೇಳಿದ್ರೆ ನಾವು ಆ ಕಾರ್ಯಕ್ರಮದ ಈ ಆಯೋಜನೆ ಏನ್ ಮಾಡಿರ್ತಾರ ಅವರು ಮತ್ತೆ ಸಭಿಕರಿಗಿರುವ ಕೊಂಡಿ ಆಗಿರ್ಬೇಕು ನಾವು. ನಾವೇ ಇಡೀ ಕಾರ್ಯಕ್ರಮದಲ್ಲಿ ಇಡೀ ದಿನ ಎಲ್ಲದಕ್ಕೂ, ಈಗ ಒಬ್ರು ಭಾಷಣ ಮಾಡಿ ಹೋಗಿರ್ತಾರ, ಅವ್ರ ಭಾಷಣದ ಇಷ್ಟೂ ಅಂಶಗಳನ್ನ ನಾವು ವಾಪಸ್ ಹೇಳ್ರೆ ಸಭಿಕರಿಗೆ ಎಷ್ಟದು ತಲೆ ಕೆಡಬಹುದು. ಹಾಗಾಗಿ ಚುಟುಕಾಗಿ ಮಾತಾಡೋದನ್ನ ಕೂಡ ನಿರೂಪಕರು ಕಲಿಬೇಕು. ಎಲ್ಲಿ ನಮ್ಗೆ ಸಮಯ ಇದೆ, ಕೆಲವೊಮ್ಮೆ ಒಬ್ರು ಏನೋ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಡಚಣೆ ಆಗಿರ್ತದೆ, ಒಂದು ಗಿಫ್ಟ್ ತರುವುದು ಅಥವಾ ಏನೋ ಒಂದು ತರುವುದು ಒಳಗಿಂದ ಲೇಟ್ ಆಗಿರ್ತದೆ, ಆ ಸಮಯನ ನಾವು ಉಪಯೋಗಿಸ್ಕೊಳ್ಬೇಕೆ ಹೊರತು ಇನ್ನೊಬ್ ವೇದಿಕೆ ಮೇಲೆ ಕೂತವರಿಗೂ ಕೆಳ ಕೂತವರಿಗೂ ರಗಳೆ ಆಗುವಷ್ಟು ನಾವು ಮಾತಾಡಬಾರ್ದು.
0: ನಿಜವಾಗ್ಲು ನಿರೂಪಕರು ಆದಷ್ಟು ಚುಟುಕಾಗಿ ಅದು ಆಸಕ್ತಿದಾಯಕವಾಗಿ ಮಾತಾಡಿದ್ರೆ ಯಾರಿಗಾದ್ರೂ ಇನ್ನೊಂಚೂರು ಮಾತಾಡಿದ್ರು ಒಳ್ಳೇದು ಅನ್ಸುತ್ತೆ. ಸೊ ಆತರದ ಮಾತುಗಳು ಯಾವಾಗ್ಲೂ ಒಳ್ಳೇದು. ಈಗ ಆನ್ ಸ್ಟೇಜ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ನಿರೂಪಕರಿಗೆ, ಯಾಕೆಂದ್ರೆ ಸಡನ್ ಆಗಿ ಯಾರೊಬ್ರು ಅತಿಥಿಗಳು ಬಂದ್ಬಿಡ್ತಾರೆ, ಇವ್ರಿಗೆ ಹಿಂದು ಮುಂದೆ ಎಂತ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಬಂದರೂ ಯಾರಂದಲ್ಲಿ ಅಲ್ಲಿ ಸಂಘಟಕರಿಗೂ ಸರಿ ಕೆಲವರಿಗೆ ಗೊತ್ತಿಪ್ಪುದಿಲ್ಲ, ಒಟ್ಟಿಗೆ ಇಪ್ಪರಿಗೆ ಇವ್ರು ನಿರೂಪಕರು ಒಟ್ಟಿಗೆ ಇಪ್ಪರಿಗೆ ಅವ್ರಿಗೂ ಗೊತ್ತಿಪ್ಪುದಿಲ್ಲ. ಕಡೆಗೆ ಏನ್ ಹೇಳ್ತಂತ ಕರಿನಿ ಕರಿನಿ ಅಂತರ, ಅದು ಇನ್ನೊಬ್ರು ಬರ್ತಾರೆ ಪಟ್ಟ ಅವ್ರ ಹೆಸರು ರು ಅಂತ ಹೇಳ್ತಾರೆ ಅವ್ರು ಹಾತ್ರ ಅವ್ನ ಕರ್ಕಪ್ಪ ಇವ್ರ ಅಂದ್ರೆ ಎಂತನಾಳಿ ಇವ್ರಿಗೆ ಗೊತ್ತಾಗ್ತಿಲ್ಲ, ರಾ ಹೇಳದ ರಾಮ ಹೇಳದ ಮರ ಹೇಳದೆ ಅಂತಂದ್ ಗೊತ್ತಾಗ್ತಿಲ್ಲ. ಸೊ ಇವ್ರಿಗೆ ಹೆಸರು ತಪ್ಪ ಕರುವಂತ ಸಂದರ್ಭಗಳು ಜಾಸ್ತಿ ಇರತ್ತೆ. ಎಂತ ಮಾಡೋದಪ್ಪ ಹೆಂಗ್ ಕರೆಯೋದು ಅನ್ನೋಂಥದ್ದು, ಇಂಥ ವಿಷಯಗಳನ್ನ ಮ್ಯಾನೇಜ್ ಮಾಡೋದು. ಇನ್ನೊಂದು ಈ ಅತಿಥಿಗಳು ಕೆಲವರೆಲ್ಲ ಮಾತಾಡೋ ಶುರು ಮಾಡಿದ್ರೆ ಹೇಳುದೆ ಅಲ್ಲಿಂದ ಹೋಗ್ತಾ ಇಲ್ಲ. ಸೊ ಅವರಿಗೆ ಚೀಟಿ ಕೊಟ್ಟರು ಕೆಲವರು ಸಿಟ್ಟು ಬರುತ್ತೆ, ಅವ್ರು ಸ್ಪಾನ್ಸರ್ಶಿಪ್ ಜಾಸ್ತಿ ದುಡ್ಡು ಅವರೇ ಕೊಟ್ಟಿರ್ತಾರೆ, ಹಂಗಂತ ಅವ್ರು ಸಹಿಸ್ಕೊಂಬಾರೆ ಆಡಿಯನ್ಸ್ ಅಲ್ಲಿಂದ ಹೊರಟು ಎಲ್ಲ ಎದ್ದು ಮನೆ ಹೋಗ್ತಾ ಇದ್ರೆ ಇನ್ನೂ ನಾಲ್ಕು ಜನ ಮಾತಾಡೋ. ಸೊ ಈಗ ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಚೀಟಿ ಕೊಡುದ ಇದಂತರ ಕತ್ತಿ ನಲ್ಲಿಗಿನ ಮೇಲೆ ನಡೆದಂಗೆ ಆಚೆಗ ಈಚೆಗ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ಇಂಥ ಸಂದರ್ಭಗಳಿರ್ಬಹುದು. ಮತ್ತೆ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿರುತ್ತ ಸಂಘಟಕರು ಒಬ್ರಲ್ಲ ನಾಲ್ಕೈದು ಜನ ಇರತ್ತರ, ಒಬ್ರೊಬ್ರು ಬಂದು ಒಂದೊಂದು ಹೇಳು ನೀವು ಹಿಂಗ್ ಹೇಳಿ ಅಂಬದ, ನೀವು ಅವ್ರನ್ನ ಹಾಂಗ್ ಮಾಡಿ ಅಂಬದ, ಅದನ್ನ ಹಿಂಗ್ ಮಾಡಿ ಅಂಬದ, ಯಾರ ಮಾತು ಕೇಂದ್ರ ಗೊತ್ತಾಯ್ತ ಇವ್ರಿಗೆ ಅಯೋಮಯ ಆಪದಿತ್ತ. ಸೊ ಇಂಥ ಸಂದರ್ಭಗಳನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡೋದ?
1: ಖಂಡಿತವಾಗಿ ನಾವು ಅಷ್ಟೊತ್ತಿಗೆ ಸ್ವಲ್ಪ ಎಕ್ಸೈಟ್ ಆಗೋಕೆ, ಆಗ ನನ್ನ ಪ್ರಕಾರ ಈಗ ಕೆಲವೊಬ್ರು ಬಂದು ನೀವು ಹೇಳ್ರಿ ಹೆಸರು ಅವ್ರದ್ದು ಗೊತ್ತೇ ಇರುವುದಿಲ್ಲ, ಇವ್ರು ಬಂದು ಕಿವಿಯಲ್ಲಿ ಹೇಳಿ ಹೋಯ್ಬಿಟ್ರು ಕರೀನಿ ಅಂತೇಳಿ ಹೇಳಿಬಿಟ್ರು, ನಾವು ಅಲ್ಲಿ ಒಂಚೂರು ಟೈಮ್ ತಗೊಂಡ್ಲಕ್ ಏನೋ ಒಂದು ಟಾಪಿಕ್, ಈಗ ನೀವು ಆಗ ಹೇಳ್ರಿ ಆಸಕ್ತಿದಾಯಕವಾದಂತಹ ಒಂದು ವಿಷಯ ಅಥವಾ ಒಂದ್ ನಾಲ್ಕು ಸಾಲು ಅದನ್ನ ಮಾತಾಡ್ತಾ ನಾವು ಯಾರಿಗೋ ಒಂದು ಸನ್ನೆ ಮೂಲಕ ಅವರನ್ನ ಕರಿಬಹುದು. ಸಂಘಟಕರಲ್ಲಿ ಯಾರೋ ಒಬ್ಬರನ್ನ ಕರೆದು ವಾಪಸ್ ಅವ್ರ ಹೆಸರನ್ನ ಕೇಳಿ ತಿಳ್ಕೊಂಡ್ರೆ ಒಂದು ಎರಡು ನಿಮಿಷದಲ್ಲಿ ಏನೂ ಕೂಡ ಹೆಚ್ಚು ಕಮ್ಮಿ ಆಗುವುದಿಲ್ಲ ಅಲ್ವಾ. ಅವರನ್ನ ಕರೆಯುವುದ್ರ ಮೂಲಕ ಆಮೇಲೆ ಅವ್ರನ್ನ ಚಂದ ಮಾಡಿ ಕರೆದ್ರೆ ಆಯ್ತು, ಅವರಿಗೆ ನಾವು ಗೌರವ ಕೊಟ್ರೆ ಆಯ್ತು. ಆ ತಪ್ಪು ಕರೆಯುವುದಕ್ಕಿಂತ ಎರಡು ನಿಮಿಷ ತಡ ಆದ್ರೆ ಖಂಡಿತವಾಗಿ ಏನು ಆಗುದಿಲ್ಲ ಅನ್ನೋದು ನನ್ನ ಭಾವನೆ. ಇನ್ನೊಂದು ನೀವು ಹೇಳಿದ್ರಿ ಅವರನ್ನ ಒಬ್ಬೊಬ್ರು ಬಂದು ಒಂದೊಂದು ಹೇಳ್ತರು ಎನ್ನುವುದಾಗಿ, ಕೆಲವೊಮ್ಮೆ ನಾವು ಅದನ್ನ ಈಚೆಗೆ ವೇಲ್ ಕೇಳಿ ಈಚೆಗೆ ವೇಲ್ ಬಿಡ್ಬೇಕು. ಯಾವ್ದು ಈಗ ಅತೀ ಅಗತ್ಯವಾಗಿ ಈ ವೇದಿಕೆಗೆ ಯಾವ್ದಿದೆ ಅದನ್ನ ನಾವು ತಕೊಳ್ಬಹುದು, ಆಮೇಲೆ ನಾವು ಹೇಳ್ಬಹುದು ಅವ್ರ ಹತ್ರ, ನಂತರದಲ್ಲಿ ನಾವು ಅವರಿಗೆ ಅದನ್ನ ವಿವರಣೆ ಕೊಡ್ಬಹುದು. ಅಲ್ಲೇ ನಾವು ಎಡವಟ್ಟು ಮಾಡ್ಕೊಂಡ್ರೆ ಪ್ರತಿಯೊಬ್ರು ಬಂದು ಸಂಘಟಕರಿಗೆ ಅವ್ರು ನಾನು ಹೇಳಿದಂತೇಳಿ ಅವ್ರಿಗೆ ಬೈಯುವುದಲ್ಲ, ನಮ್ ಬಗ್ಗೆ ಅವರೊಂದು ಬೇರೆ ತರನೇ ಥಿಂಕ್ ಮಾಡ್ತಾರೆ, ಇವ್ರು ಯಾರ ಮಾರ್ರೆ ಇವ್ರು ಅನ್ನೋದಾಗಿ ಒಂದು ಥಿಂಕ್ ಮಾಡ್ತಾರೆ. ಹಾಗಾಗಿ ಇದೆಲ್ಲದಕ್ಕೂ ತಾಳ್ಮೆ ತಾಳ್ಮೆ ಅದು ಮತ್ತೆ ನಮ್ಗೆ ವಿಷಯ ಇರ್ಬೇಕು ಮಧ್ಯೆ. ಈಗ ಏನೂ ಇಲ್ದಿದ್ದಾಗ ಅಲ್ಲಿ ಹೇಳುವಂತಹ ಒಂದ್ ನಾಲ್ಕು ಸಾಲು ನಮ್ಮ ತಲೆಯಲ್ಲಿ ರೆಡಿ ಇರ್ಬೇಕು. ಇದೆಲ್ಲದಕ್ಕೂ ನಾನು ಮೊದಲೇ ಹೇಳಿದ್ದು ನಾವು ಓದ್ಬೇಕು, ಅದ್ರ ಬಗ್ಗೆ ತಯಾರಿ ಮಾಡ್ಬೇಕು ಅಲ್ವಾ.
0: ಮತ್ತೆ ಕಸಿವಿಸಿ ಆಗ್ಬಾರ್ದು ಅಂತ ನನ್ಗೆ ಅನ್ಸಿದ್ದು. ಮತ್ತೆ ಎಂತ ಸಂದರ್ಭ ಬಂದ್ರೆ ನಮ್ ತುಟಿಯಲ್ಲಿ ಒಂದ್ ಒಳ್ಳೆ ನಗಿ ಇರ್ಕಂದ್ರೆ
1: ಸ್ಮೈಲ್ ಇರ್ಬೇಕು.
0: ಎಂತ ಸಿಚುವೇಶನ್ ಇರ್ಬೋದು, ಅದು ಎಂತದ್ದೇ ಇರ್ಬೋದು, ಆಭಾಸ ಆಗಿರೋದು ಎಂತದೇ ಇರ್ಬೋದು, ಒಂದ್ ಚಂದದ ನಗೆ ಇಲ್ಲ ಅದನ್ನ ಕೇಳಿಸಿ ಹಾಕುವಂತದ್ದು ಒಂದು ಟ್ಯಾಲೆಂಟ್ ನಮ್ಮೊಳಗೆ ಇದ್ರೆ ಅದ್ರಲ್ಲಿ ಮ್ಯಾನೇಜ್ ಆಗಿ ಹೋಗ್ತಾರೆ ಅಂತ ಹೇಳ್ಕೊಂಡು.
1: ಏನು ಟೆನ್ಷನ್ ಇದ್ರು ಅದನ್ನ ವೇದಿಕೆ ಮೇಲೆ ನಾವು ತೋರಿಸಬಾರ್ದು, ನಿರೂಪಕರು ತೋರಿಸಬಾರ್ದು, ಸಂಘಟಕರಿಗೆ ಇರ್ಲಿ ಅವ್ರ ತೆರೆ ಹಿಂದೆ ಇರುವವರು ಇರ್ಲಿ, ನಾವು ತೋರಿಸಬಾರ್ದು ಅದನ್ನ.
0: ಆಮೇಲೆ ಇನ್ನೊಂದು ಎಂತಂದ್ರೆ ಕೆಲವೊಂದು ಈ ಸ್ಟೇಜ್ ಅಲ್ಲಿ ಉದ್ಘಾಟನೆ ಈಗ ಅಂತೇಳಿ ಹಿಂಗ್ ಕಂಡ್ರೆ ದೀಪದ ಬತ್ತಿ ಇಪ್ಪುದಿಲ್ಲ, ಬೆಂಕಿ ಪಟ್ಟಣ ಇಪ್ಪುದಿಲ್ಲ, ಎಣ್ಣೆ ಹಾಕಿಪ್ಪುದಿಲ್ಲ, ಅಷ್ಟರ ಮತ್ತ ಮೇಲೆ ಓಡಾಡು ಶುರು ಮಾಡ್ತಾರೆ. ಈಗ ನಾವು ಸ್ವಾಗತವನ್ನ ಕೋರುತ್ತಿದ್ದೇವೆ, ಪುಷ್ಪಗುಚ್ಛವನ್ನ ನೀಡಬೇಕಾಗಿ ಇವ್ರನ್ನ ಕೇಳ್ಕಂದ್ರೆ ಪುಷ್ಪವೇ ಇಪ್ಪುದಿಲ್ಲ
1: ಇರುವುದಿಲ್ಲ.
0: ಸೊ ಇಂಥ ಸಂದರ್ಭಗಳನ್ನೆಲ್ಲ ಮ್ಯಾನೇಜ್ ಮಾಡೋದು ಈಗ ಎಂತ ಮಾಡುದು ಮಾರ ಅಂತ ಅಲ್ಲಿಗೆ ಹ್ಯಾಂಗ್ ನೀವು ತಿಳಿಸ್ತೀರಿ ಅದನ್ನೆಲ್ಲ?
1: ಅಲ್ಲಿ ಏನಂದ್ರೆ ನಾನೀಗ ನೀವು ದೀಪ ಹಚ್ಚೋದಂತ ಹೇಳ್ರಿ, ಇದನ್ನ ನಾನು ಉದಾಹರಣೆಯಾಗಿ ಕೊಡೋದು. ಈಗ ದೀಪ ಹಚ್ಚೋತಿಗಲ್ಲಿ ಏನು ತಯಾರಿರುವುದಿಲ್ಲ ಅಂತ ಹೇಳ್ರೆ ಆ ಕಾರ್ಯಕ್ರಮದ ಬಗ್ಗೆ ಮತ್ತೊಂದೆರಡು ಸಾಲು ಹೇಳುದು, ಅವ್ರು ಯಾಕೆ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವ್ರು ಹಮ್ಮಿಕೊಂಡಂತಹ ಉದ್ದೇಶ ಏನು ಅದು. ಇನ್ನೊಂದು ದೀಪ ಹಚ್ಚುವುದರ ಮಹತ್ವವನ್ನ ನೀವು ಹೇಳ್ಬಹುದು. ಒಂದು ಶ್ಲೋಕ ಗೊತ್ತಿದ್ರೆ ಶ್ಲೋಕ ಹೇಳ್ಬೋದು, ಅಥವಾ ನಾವು ಯಾಕೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ದೀಪ ಹಚ್ಚೋದ್ರ ಮೂಲಕವೇ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಇದನ್ನ ಹೇಳ್ಬೋದು. ಹೀಗೆಲ್ಲವೂ ನೀವು ಅದನ್ನ ಆ ಸಂದರ್ಭವನ್ನ ನೀವು ಸಂಭಾಳಿಸಬಹುದು ಅಲ್ವಾ. ಇದಕ್ಕೆಲ್ಲ ಏನ್ ಬೇಕು, ನಾವು ಅದರ ಬಗ್ಗೆ ಒಂದು ನಾಲ್ಕು ಸಾಲುಗಳನ್ನ ಬರೆದುಕೊಂಡು ಬಂದಿರಬೇಕು, ಅಥವಾ ಹಿಂದೆ ಮುಂದೆ ಪೇಜ್ ಅಲ್ಲಿ ಅದು ಇರಬೇಕು, ಹಾ ಸ್ಟ್ಯಾಂಡ್ ಬೈ ಅಂತ ಇರಬೇಕು ನಮ್ಗೆ. ಹಾಗಿದ್ದಾಗ ನಾವು ಖಂಡಿತವಾಗಿಯೂ ಆ ಸಂದರ್ಭವನ್ನ ನಾವು ಮ್ಯಾನೇಜ್ ಮಾಡಬಹುದು.
0: ಅದರೊಟ್ಟಿಗೆ ಇನ್ನೊಂದು ನನ್ಗನ್ಸಿದ್ದು, ನಾವು ನಿರೂಪಕರು ಫಸ್ಟ್ ಹತ್ತಲ್ಲ ಅಲ್ಲಿಗೆ ನಿರೂಪಣೆಗಂತ, ಸ್ಟೇಜ್ ಒಂದ್ಸಲ ನಾವು ಕಣ್ಕೊಂಡು
1: ನೋಡ್ಬೇಕು.
0: ಸೊ ಅಲ್ಲಿ ಎಂತೆಲ್ಲ ತಯಾರಿದೆ, ಏನ್ ಇಟ್ಟಿದ್ದಾರೆ, ಕುಡಿಯೋಕ್ ನೀರ್ ಇಟ್ಟಿದ್ದಾರ, ಮತ್ತೆ ಅಜೆಂಡಾ ಇಟ್ಟಿದ್ದಾರೆ, ಇನ್ವಿಟೇಷನ್ಸ್ ಗಳನ್ನ ಇಟ್ಟಿದ್ದಾರೆ, ಬಿಕಾಸ್ ಅವ್ರಿಗೂ ಗೊತ್ತಿರಬೇಕು ಅತಿಥಿಗಳಿಗೂ ಎಷ್ಟೊತ್ತು ಮಾತಾಡ್ಕ ಯಾವ ಪ್ರೋಗ್ರಾಮ್ ಅಪ್ಕು ಯಾವ ಪ್ರೋಗ್ರಾಮ,
1: ಖಂಡಿತ
0: ದೀಪದೆಲ್ಲ ರೆಡಿ ಮಾಡಿದಾರ, ಹಾರಗಳಿದ್ಯಾ, ಏನ್ ಬೇಕು. ಸೊ ಎಲ್ಲ ಏನೆಲ್ಲ ಇದೆ ನಮ್ಗೆ ಅಜೆಂಡಾದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರೋ ಪ್ರಾಪರ್ಟೀಸ್ ಗಳು ರೆಡಿ ಇದ್ದಾವಾ ಅನ್ನೋದನ್ನ.
1: ಕೆಲವೊಂದು ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ಕೊಡುವುದಿಲ್ಲ ನಿರೂಪಕರಿಗೆ, ಏನು ಕೊಡುವುದಿಲ್ಲ, ಅಂದ್ರೆ ನೀವು ಮಾಡಿ ಅಷ್ಟೇ, ಅದನ್ನ ಖಂಡಿತ ನಮ್ ಜವಾಬ್ದಾರಿ, ನಾವು ಒಂದ್ ಸ್ವಲ್ಪ ಮುಂಚೆ ಹೋಗಿ.
0: ಇನ್ನೊಂದು, ಕೆಲವು ಸಂಘಟಕರಿಗೂ ಅದು ಅರಿವು ಇರುವುದಿಲ್ಲ, ಅವ್ರು ಫಸ್ಟ್ ಟೈಮ್ ಮಾಡುವುದು ಗೊತ್ತಿಲ್ಲದೆ ಇರ್ತಾರೆ. ಕೆಲವೊಂದ್ಸಲ ನಾವೇ ಅದ್ರ ನಾಯಕತ್ವ ತಗೋಬೇಕು.
1: ಹೌದೌದು,
0: ನಾವು ಹೋಗಿದ್ವಲ್ಲ, ಅದು ಓನರ್ಶಿಪ್ ನಾವೇ ತಗೊಂಡು ನಾ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡ್ರಿ, ಮತ್ತೆ ನೆಕ್ಸ್ಟ್ ಎಲ್ಲ ವರ್ಷಕ್ಕೂ ನಮ್ಮನೇ
1: ಕರೆಯುತ್ತಾರೆ
0: ಎಂಸಿಗೆ. ಸೊ ಅದನ್ನು ನಾವು ಮಾಡ್ಕೊಂಡ್ರೆ ಗೊತ್ತಿಲ್ಲದೆ
1: ನಾವು ಬದಿಯಲ್ಲಿ ಕೂತ್ಕೊಂಡ್ರೆ ಅವರೆಲ್ಲ ನಮ್ಗೆಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ಲ ಅಂತೇಳಿ ಕೂತ್ಕೊಂಡ್ರೆ ಕೆಲವೊಮ್ಮೆ ಆಗುದಿಲ್ಲ. ನಮ್ದೇ ಕಾರ್ಯಕ್ರಮ ತರ ನಾವು ಕೆಲವೊಮ್ಮೆ ಓಡಾಡ್ಕತ್ತ, ಕೆಲವೊಮ್ಮೆ ನಮ್ದೆಷ್ಟು ಕೆಲಸ ಇತ್ತು ಅಷ್ಟೇ ಮಾಡಿ ಹಾ ಬಂದ್ರೆ
0: ಸಾಕು.
1: ಹೌದು, ಆ ತರದ್ದು ಇರುತ್ತೆ, ಈ ತರದ್ದು ಇರುತ್ತೆ, ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕು
0: ಅಂತ ಹೇಳ್ಕೊಂಡು. ಸೊ ಇದಾದ್ಮೇಲೆ ಈಗ ಕಾರ್ಯಕ್ರಮ ಮುಗಿಸುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಪದಿತ್ತು, ಟೈಮಿಂಗ್ಸ್ ಎಲ್ಲ ಆಡಿಯನ್ಸ್ ಎಲ್ಲ ಎದ್ದು ಹಾಪರ್ ಅವ್ರಿಗೆ ತಡ ಆತ, ಅವ್ರಿಗೆ ತಾಳ್ಮೆಯೂ ಇಪ್ಪುದಿಲ್ಲ. ಈ ಕೆಲವೊಂದು ನಾಟಕಗಳು ಶುರು ಆಗೋದಿರತ್ತೆ ಈಗ ಸ್ಟೇಜ್ ಪ್ರೋಗ್ರಾಮ್ ಆದ್ಮೇಲೆ, ಈ ಸ್ಕೂಲ್ ಡೇಸ್ ಗಳಲ್ಲಿ ಅಂತದಲ್ಲೆಲ್ಲ ಜಾಸ್ತಿ ಆಗ್ಬೋದು. ಹಿಂಗಿದೆಲ್ಲ ಎಂಸಿ ಕೊಟ್ಟಿರ್ತಾರೆ, ಇವ್ರು ಮಾತಾಡಿಯೇ ಮುಗುದಿಲ್ಲ, ಒಂದು 25 ಗೆಸ್ಟ್ ಇರ್ತಾರೆ, ಇವರೆಲ್ಲ ಮಾತಾಡಿ ಆಯ್ತು, ನೆಕ್ಸ್ಟ್ ಒಂದು ಭಯಂಕರವಾಗಿರೋ ನಾಟಕ ಇದೆ, ಅದನ್ನೆಲ್ಲ ಫುಲ್ ಎಂಡೋರ್ಸ್ ಮಾಡಿರ್ತಾರೆ. ಕೂಕಂ ಆಡಿಯನ್ಸ್ ಕೂಕಂ ರೆಡಿ ಇಪ್ಪುದಿಲ್ಲ, ಯಾಕಂದ್ರೆ ಇವ್ರದ್ದು ಮುಗುದಿಲ್ಲ, ಹೈಲೈಟ್ ಅಂತ ಹೇಳ್ಕೊಂಡು ನೆತ್ಕೊಂಡು ಆಪ್ಸ್. ಇಂತ ಸಂದರ್ಭಗಳು ಈಗ ಗಣೇಶೋತ್ಸವ ಇಂಥವುಗಳೆಲ್ಲ ಲಾಭದೆಲ್ಲ ತುಂಬಾ ಜಾಸ್ತಿ, ಇದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡುವಂತ್ರಿ ನೀವು?
1: ಈಗ ಸ್ಟೇಜ್ ಪ್ರೋಗ್ರಾಮ್ ಅನ್ನ ನಾವು ಖಂಡಿತ ಮ್ಯಾನೇಜ್ ಮಾಡಬಹುದು, ಯಾಕಂದ್ರೆ ನಾವು ಒಬ್ಬರಿಗೆ ಮಾತಾಡು ಕೊಟ್ಟು ಅವ್ರು ತುಂಬಾ ಹೊತ್ತು ಈಗ ಜನರಿಗೆ ಬೋರ್ ಆಗೋ ರೀತಿ ಮಾತಾಡ್ರ ಅಂತೇಳಿ ನಮ್ಗೆ ಗೊತ್ತಾದ್ರೆ, ನೆಕ್ಸ್ಟ್ ಇನ್ನೊಬ್ಬರಿಗೆ ನಾವು ಮಾತಾಡೋಕೆ ವೇದಿಕೆಯನ್ನು ಕೊಡುವಾಗಲೇ ನಾವು ಒಂದು ಸೆಂಟೆನ್ಸ್ ನಲ್ಲಿ ಸೇರಿಸಿಬಿಟ್ರೆ ಈ ಸಮಯದ ಅಭಾವ ಇರುವುದರಿಂದ ಖಂಡಿತವಾಗಿಯೂ ಅವರು ಬೇಗ ಮುಗಿಸ್ತಾರೆ ಎನ್ನುವಂತ ಹಿಂಟ್ ಅನ್ನು ನಾವೇ ಕೊಟ್ಟು ಬಿಟ್ರೆ ತಲೆಯಲ್ಲಿ ಸ್ವಲ್ಪ ಆದ್ರೂ ಇಟ್ಕೊಳ್ಬಹುದು. ಈಗ 10 ನಿಮಿಷ ಮಾತಾಡುವವರು ಒಂದು 8-7 ನಿಮಿಷಕ್ಕಾದ್ರೂ ಅವರು ಬರ್ಬೋದು. ಹಾಗೆ ಇನ್ನೂ ಮಾತಾಡ್ತಾ ಇದ್ದಾರೆ, ನೀವು ಆಗ ಹೇಳಿದ್ರಿ ಚೀಟಿ ಕೊಟ್ರೆ ಸರಿ ಆಗುದಿಲ್ಲ, ಕೆಲವೊಮ್ಮೆ ಅವ್ರಿಗೆ ಸಿಟ್ಟು ಬರುವುದಿರುತ್ತೆ ಚೀಟಿ ಕೊಟ್ರೆ ಅಂತ. ನಿರೂಪಕರು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಏನ್ ಕರಿತೇವೆ ಹಾವಭಾವಗಳನ್ನ, ಅದರಲ್ಲಿ ನಾವು ಸ್ವಲ್ಪ ಅವರಿಗೆ ಅದನ್ನ ಮನಸ್ಸಿಗೆ ಹೋಗುವ ರೀತಿ ಅವ್ರ ಎದುರಿಗೆ ಹೋಗಿ ಅವ್ರ ಕಣ್ಣಿಗೆ ಬೀಳುವಾಗೆ ನಾವು ಹೋಗಿ ಅವ್ರಿಗೆ ಅದನ್ನ ಇದ್ ಮಾಡಬಹುದು, ಇಲ್ಲ ನೀವು ಒಂಚೂರು ಟೈಮ್ ಎಳಿತಾ ಇದ್ರಿ ಅನ್ನೋದನ್ನ ಅವ್ರಿಗೆ ತೋರಿಸಬಹುದು. ಈಗ ಎದುರು ಹೋಗಿ ನಿಲ್ಲುವುದು, ನಾವು ಹಿಂದೆ ಎಲ್ಲೋ ಇದ್ದವರು ಸ್ವಲ್ಪ ಅವ್ರ ಪಕ್ಕಕ್ಕೆ ಬಂದಾಗ ಅವ್ರಿಗೆ ಒಂಚೂರು ಅರ್ಥ ಆತ್, ಹೋ ಇದೇನು ಟೈಮ್
0: ಆಯ್ತು
1: ಗೊತ್ತಾತ್ ಅಂತೇಳಿ ಹೇಳಿ ಸೀದಾ ಹೋಗಿ ಚೀಟಿ ಕೊಡೋದ್ರಕ್ಕಿಂತ ಈ ತರ ಮಾಡಬಹುದು. ಅಥವಾ ಕಾರ್ಯಕ್ರಮದ ಸಂಘಟಕರು ಅಥವಾ ಆಯೋಜಕರು ಮೊದಲೇ ಅವ್ರಿಗೆ ಹೇಳಿದ್ರೆ ನಮ್ಗೆ ಏನು ಹೆಚ್ಚು ಟೆನ್ಷನ್ ಇಲ್ಲ ಬಿಡಿ, ಹೇಳಲಿಲ್ಲ ಅಂದ್ರೆ ನಾವು ಈ ರೀತಿಯಾಗಿ ಎಲ್ಲ ಸ್ವಲ್ಪ ಮಾಡಬಹುದು, ಮ್ಯಾನೇಜ್ ಮಾಡಬಹುದು.
0: ಓಕೆ, ಇದೆಲ್ಲದರ ಜೊತೆಗೆ ಸಂಭಾವನೆ ವಿಷಯ ಬಂದಾಗ ನಿರೂಪಕರಿಗೆ, ಸೊ ನಾವಂತರ ಅಡಕತ್ತರೆಯಲ್ಲಿ ಸಿಕ್ಕಿದ್ದು, ಕೆಲವರಿಗೆ ಗುರ್ತಾ ಇದ್ದಾರೆ ಕರೋದು ಹಾಯ್ ಬಂದು ಅಂದ ನಿರೂಪಣೆ ಮಾಡಿಕೊಂಡು ನಮ್ಗೆ ಇಲ್ಲ ಗಂಟ್ಲರಿ ಬತ್ತ ಕೇಳ್ಕೋಬಾರ್ದ ಇಂತ ಕನ್ಫ್ಯೂಷನ್ ಗಳು. ಯಾಕಂದ್ರೆ ನಿರೂಪಣೆ ಕೂಡ ಒಂದು ಕೌಶಲ್ಯ,
1: ಹೌದು,
0: ಇಟ್ ಇಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್. ಸೊ ಯಾರು ಕೂಡ ಅದನ್ನ ಗ್ರಾಂಟೆಡ್ ಅಂತ ತಕ್ಕಂ ಖಾತಿಲ್ಲ, ಅಥವಾ ಧರ್ಮ ಸಿಕ್ತರ ಅಂತ ಧರ್ಮ ಕರಿತ ಕೂಕಂ ಖಾತಿಲ್ಲ, ಬಟ್ ನಮ್ ಕಡೆಗಳಲ್ಲಿ ಅಂತದೆಲ್ಲ ಸುಮಾರು ಆತ ಇರುತ್ತೆ. ಸೊ ಇಂತ ಸಂದರ್ಭಗಳು ನಿರೂಪಕ ಅಥವಾ ನಿರೂಪಕಿ ಅವಳ ಕೌಶಲ್ಯ ಅವನ ಕೌಶಲ್ಯಕ್ಕೆ ಒಂದು ಬೆಲೆ ಇದೆ ಅಂತ ತೋರಿಸ್ಕೊಳ್ಳೋದು ಹೆಂಗೆ?
1: ಖಂಡಿತ, ಇದು ನಾನಂದ್ರೆ ಇಲ್ಲಿವರೆಗೆ ಹೋದ ವರ್ಷದವರೆಗೂ ನಾನು ಕಾರ್ಯಕ್ರಮ ಮಾಡೋದೆಲ್ಲ ಹೀಗೆ ನೀವು ಹೇಳ್ರಿ ಅಲ್ಲ, ಗುರ್ತ ಇದ್ದವರು ಕರೆದ್ರ ಕೇಳು ಕಾತಿಲ್ಲ, ಮಾಡುದಷ್ಟೇ ಕಾರ್ಯಕ್ರಮ ಮಾಡುದು, ಮನೆಗೆ ಬಂದೆ ಅಷ್ಟೇ. ನನ್ಗೊಂದು ವೇದಿಕೆ, ನಾನು ಹೊಸತನದೇನು ಕಲಿತೆ ಬಿಟ್ರೆ ಏನು ಈ ತರದ ಪ್ರಯೋಜನ ಇಲ್ಲ. ಬಟ್ ನಂದು ಟೀಚರ್ ಅವ್ರು ಏನ್ ಹೇಳ್ತಾರೆ, ಅವ್ರು ವ್ಯಾಲ್ಯೂ ಇರುವುದಿಲ್ಲ, ತಕೊಳ್ಬೇಕು ನೀವು ಕಾರ್ಯಕ್ರಮ ಹಾಗೆ ಮಾಡಿ ಬರಬಾರ್ದು, ಸ್ವಲ್ಪ ಆದ್ರೂ ತಕೊಳ್ಬೇಕಂತ. ಸೊ ಈಗ ಸ್ವಲ್ಪ ಶುರು ಮಾಡಿದೆ ಅಂದ್ರೆ ಹೀಗೆ ಹೇಳ್ತೀನಿ ನಾನು, ಏನಾದ್ರೂ ಕೊಡಿ. ಕೆಲವೊಂದು ಹೇಳ್ತಾರೆ ನಮ್ಮ ಹತ್ರ ಅಷ್ಟಿಲ್ಲ, ತೊಂದ್ರೆ ಇಲ್ಲ, ನಿಮ್ಗೆ ಅನ್ಸದ್ದನ್ನಾದ್ರೂ ಕೊಡಿ, ಏನೂ ಕೊಡದೆ ಮಾಡದೆ ಬರುವುದು ಸರಿಯಲ್ಲ. ಹಾಗಾಗಿ ನಿರೂಪಕರು ಸ್ವಲ್ಪ, ಈಗ ಕೆಲವರು ತುಂಬಾ ಫಸ್ಟಿಗೆ ಪೇಮೆಂಟ್ ಎಲ್ಲ ಮಾತಾಡಿ ಅಡ್ವಾನ್ಸ್ ಹಾಕದಿದ್ರೆ ನಾವು ಬರುವುದಿಲ್ಲ, ಅಷ್ಟರ ಮಟ್ಟಿಗೆ ಹೋಗದಿದ್ರು ಏನಾದ್ರೂ ಕೊಡಿ ಅನ್ನೋದನ್ನ ಅವರ ಒಂದು ನೇರ ಮಾತುಕತೆ ಮೂಲಕ ಅವ್ರು ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಹುದು.
0: ಈ ಕಾರ್ಯಕ್ರಮಕ್ಕೆ ಎಂಬರು ಇದನ್ನೊಂದು ದಯವಿಟ್ಟು ಗಮನಿಸಿ.
1: ಖಂಡಿತ,
0: ಈಗ ಕಾರ್ಯಕ್ರಮಕ್ಕೆ ನೀವು ಯಾರನ್ನಾದ್ರೂ ನಿರೂಪಕರನ್ನ ಕರಿತಾ ಇದ್ದೀರಂದ್ರೆ ಅದು ಯಾರೇ ಇರಬಹುದು, ಅವರಿಗೆ ಏನಾದ್ರೂ ಕೊಡುದನ್ನು ಒಂಚೂರು ಯೋಚನೆ ಮಾಡಿ, ಯಾಕಂದ್ರೆ ಇದು ಎನರ್ಜಿ ಎಕ್ಸ್ಚೇಂಜ್, ಅವ್ರ ಎನರ್ಜಿ, ಅವರ ಟೈಮು. ಅವ್ರು ತುಂಬಾ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ವಾರ ಎರಡು ವಾರ ಮುಂಚೆ ಅವ್ರು ಯೋಚನೆ ಮಾಡೋಕ್ ಶುರು ಮಾಡ್ತಾರೆ, ನಾನು ಹೆಂಗ್ ಮಾತಾಡ್ಕೆ, ಎಂತ ಮಾಡ್ಕೆ, ಹೆಂಗ್ ಮಾಡ್ಕ, ಹಾಕಂ ಡ್ರೆಸ್ ಇಂದ ಹಿಡಿದು ಆಡೋ ಮಾತು ತನಕ ಎಲ್ಲ ಯೋಚನೆಗಳಿರುತ್ತೆ. ಅಂದ್ರೆ ಅಷ್ಟು ಅವರು ಅದು ಪರಿಶ್ರಮ ಹಾಕಿರ್ತಾರೆ. ಅವ್ರ ಸ್ಥಳದಿಂದ ಅವ್ರು ನಿಮ್ಮ ಪ್ಲೇಸ್ಗೆ ಬಂದು ಆ ಕಾರ್ಯಕ್ರಮ ಮಾಡುದು, ಅದು ಹೆಚ್ಚು ಕಮ್ಮಿ ಆದ್ರೆ ಸುಧಾರಿಸ್ಕೊಂಡು ಹಾಕುದು, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹಾಕುದು, ಅದೆಲ್ಲದೂ ಕೂಡ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಆದ್ರೂ ಗೌರವ ಕೊಡಿ
1: ಕೊಡಿ
0: ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರೂ ಮಾತಾಡ್ದಲ್ಲ, ಅದಕ್ಕಿಂತ ದುಡ್ಡು ಅನ್ನೋ ರೀತಿಯ ಮೆಂಟಾಲಿಟಿ
1: ಅವಕಾಶ ಕೊಟ್ಟಿತ್ತವರಿಗೆ ಅನ್ನೋದೊಂದು ಮನೋಭಾವ ಕೆಲವರಿಗೆ. ಆಯ್ತಾ, ಅಂದ್ರೆ ನಮ್ಗೆ ಏನು ವೇದಿಕೆಲಿ ಹೋಗಿ ಮಾತಾಡುದಂದ್ರೆ ಏನ್ ದೊಡ್ಡ ವಿಷಯನಾ
0: ಅಂತ ಮೆಮೆಂಟೋ ಕೊಟ್ಟು ಕಳ್ಸತ್ರ, ಅದಿಡು ಜಾಗ ಇಲ್ಲ ಮನೆ.
1: ನನ್ನ ಗಂಡ ಯಾವಾಗ್ಲೂ ಹೇಳ್ತಾರೆ ಇದೊಂದು ಗಾರ್ಬೇಜ್ ಅಂತೇಳಿ ಹೇಳಿ. ಒಂದು ರಾಶಿ ನೀವ್ ಏನೂ ಯೂಸ್ ಇಲ್ಲ ಅದರಿಂದ. ಖಂಡಿತವಾಗಿ ನಾನು ಬೇರೆಯವರಿಗೆ ಹೇಳುದು, ಅದ್ರ ಬದಲು ಒಂದು ಬುಟ್ಟಿ ಹಣ್ಣಾದ್ರೂ ಕೊಡಿ. ಈಗ ನನ್ಗೆ ಅಂತಲ್ಲ, ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಹೌದಾ? ಈ ಏನೂ ಇಲ್ಲ, ಮನೆಗೆ ತಗೊಂಡು ಇಟ್ರಿ ಒಂದ್ ಸ್ವಲ್ಪ ಟೈಮ್, ಆಮೇಲೆ ಅದು ರೆಸ್ಟ್ ಹಿಡಿತ್ತು, ಬದಿಗಿಡ್ತು, ಅಷ್ಟೇ ಬಿಟ್ರೆ ಬೇರೆ ಏನೂ ಪ್ರಯೋಜನ ಇಲ್ಲ. ಅದ್ರಿಂದ
0: ಕಾರ್ಯಕ್ರಮ ಸಂಘಟಿಸುವವರು ದಯವಿಟ್ಟು ಈ ಧ್ವನಿಯನ್ನ ಕೇಳಿ ಕೇಳಿ ಕೇಳಿ. ಓಕೆ, ಈಗ ಸ್ಟೇಜ್ ಅಲ್ಲಿ ನಿರೂಪಕ ನಿರೂಪಕಿ ಮಾತಾಡೋತಿಗೆ ಹ್ಯಾಂಗಿರ್ಕ ಅವರ ಧ್ವನಿ, ಅವರ ಹಾವ ಭಾವ ಎಲ್ಲ ಹ್ಯಾಂಗಿರ್ಕ?
1: ಇದೊಂದು ಪ್ರಶ್ನೆ ನಾನು ನೀವು ಕೇಳ್ಬೇಕಂತ ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಿರೂಪಕರು ಈಗ ಕಾರ್ಯಕ್ರಮ ಯಾರೋ ಒಬ್ರು ಹೇಳ್ತಾರೆ, ಇಂಥವ್ರು ನಿರೂಪಕರು ಬಂದಿದ್ದಾರೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅನ್ನೋದಾಗಿ ಹೋಗಿ ಹೇಳ್ತಾರೆ. ಒಂದು ಸಭೆ, ಒಂದು 100 ಜನ ಇರುವಂತಹ ಒಂದು ಸಭೆ, ಆ ಸಭೆಗೆ ಒಂದು ಕಾರ್ಯಕ್ರಮ ಅಂದ ಮೇಲೆ ನಿಮ್ಗೆ ಗೊತ್ತಿರ್ತದೆ ಮೊದಲೇ ಅಲ್ಲಿ ಧ್ವನಿದು ಎಲ್ಲದ್ರದ್ದು ಬೆಳಕು ಎಲ್ಲದ್ರದ್ದು ವ್ಯವಸ್ಥೆ ಇರ್ತದೆ. ನಿರೂಪಕರು ಹೋಗಿ ಏನ್ ಮಾಡುದು, ಗಟ್ಟಿ ಕಿರ್ಚು ಕಿರ್ಜು ಅಂದ್ರೆ ನಮಸ್ಕಾರ ಎಲ್ಲರಿಗೂ ಹಾಗೆ ಮಾಡಿ ಕೈ ಮೇಲೆತ್ತಿ ಕಾಲ್ ಮೇಲೆತ್ತಿ ನಿಮ್ಮ ಅಂದ್ರೆ ಅವ್ರ ಮನಸ್ಸಿಗೆ ಇವರನ್ನ ನಾವು ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅನ್ನೋದಾಗಿ ಅವ್ರದ್ದೊಂದು ಮನೋಭಾವ. ಮತ್ತೊಂದು 15-20 ಜನವೋ 30 ಜನವೋ ಇರುವಂತಹ ಕಾರ್ಯಕ್ರಮಕ್ಕೆ ನಾವು ಬಳಸುವಂತಹ ಪದಗಳು, ಕೆಲವೊಮ್ಮೆ ಇಂತಹ ಅಭೂತಪೂರ್ವ ಕಾರ್ಯಕ್ರಮವನ್ನ ಆಯೋಜನೆ ಖಂಡಿತವಾಗಿಯೂ ಅದರಲ್ಲಿ ಅಸಮಂಜಸ ಆ ಕಾರ್ಯಕ್ರಮಕ್ಕೆ. ಅಭೂತಪೂರ್ವ ಅಂದ್ರೆ ಏನು, ಆ ಪದದ ಅರ್ಥ ಏನು, ಸ್ವಲ್ಪ ಆದ್ರೂ ನಮ್ಗೆ ಗೊತ್ತಿರಬೇಕು ಯಾವ ಕಾರ್ಯಕ್ರಮಕ್ಕೆ ನಾವು ಅದನ್ನ ಹಾಕಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಅನಗತ್ಯ ಕಿರುಚಾಟ ಖಂಡಿತ ಬೇಡ. ನಮ್ದೊಬ್ಬರು ಸರ್ ಮೊನ್ನೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅನಗತ್ಯವಾಗಿ ಕಿರುಚುವುದನ್ನೇ ನಿರೂಪಣೆ ಅಂದುಕೊಂಡಿರುವಂತಹ ಕೆಲವರು ಎನ್ನುವುದಾಗಿ. ಹಾಗಾಗಿ ಆ ಕಿರುಚಾಟ ಬೇಡ. ನಿಮ್ಮ ಧ್ವನಿಯಲ್ಲಿ ಏನು ತೂಕ ಇದೆ, ಹಾಗೆ ನಿಮ್ಮ ಭಾಷಾ ಪ್ರಯೋಗದಲ್ಲಿ ಏನು ತೂಕ ಇದೆ, ಅದರ ಮೂಲಕ ನೀವು ಕೆಳಗಿರುವಂತವರನ್ನ ಸೆಳಿಬೇಕೆ ಹೊರತು ನಿಮ್ಮ ಮನಸ್ಸಲ್ಲಿ ಕಿರ್ಚೋದ್ರಿಂದ ಜನ ನನ್ನ ಮಾತು ಕೇಳ್ತಾರೆ ನನ್ನ ಕಡೆ ನೋಡ್ತಾರೆ ಅನ್ನೋದನ್ನ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನ ನಿರೂಪಕರು ಬಿಡಬೇಕು. ಇದು ನಾನು ನಿರೂಪಕರಿಗೆ, ನಾನೀಗ 100% ಅಂತ ನಾನು ಹೇಳೋದಲ್ಲ, ಆದ್ರೆ ಇದೊಂದು ನಾನು ಹೆಚ್ಚಿನ ಕಡೆಗಳಲ್ಲಿ ನಾನು ಗಮನಿಸಿದಂತಹ ಒಂದು ವಿಷಯ. ಅನಗತ್ಯ ಕಿರುಚಾಟ ಬೇಡ, ಹಾಗೆ ಆ ವಿಷಯಕ್ಕೆ ಸಂಬಂಧ ಪಡೆದೇ ಇರುವಂತಹ ಪದ ಪ್ರಯೋಗಗಳನ್ನ ಮಾಡುವುದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ಇದು ನನ್ಗಂದು.
0: ಈಗ ರಾಜಕಾರಣಿಗಳು ಮಧ್ಯದಲ್ಲಿ ಪ್ರವೇಶ ಮಾಡುದಿತ್ತ, ಅವ್ರು ಬಂದ ಕೂಡ ಅವ್ರಿಗೆ ಮೈಕ್ ಕೊಡ್ಕ ಅಂದ್ರೆ ಅವರಿಗೆ ಕೂತ್ಕೊಳ್ಳುವಷ್ಟು ಅಂದ್ರೆ ತುಂಬಾ ಬಿಸಿ ಇರ್ತಾರಲ್ಲ, ಸೊ ಹಾಂಗಾಗಿ ಕೊಡ್ಕ ಅದು ಎಂತದ್ ಕೇಂದ್ರ ಪ್ರೋಗ್ರಾಮ್ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರತ್ತ, ಒಬ್ರಿಗೆ ಮೈಕ್ ಕೊಟ್ರು ಕೂಡ ಮತ್ತೆ ಎಲ್ಲರಿಗೂ ತಡ ಆಗ್ತದೆ. ಕರ್ದಾಗ ಒಬ್ರು ಕರ್ದ ಹೇಳುದು ನಂಗೆ ಹೊರಡ್ಕೀಗ ನಂಗ ಮೈಕ್ ಕೊಡಿ, ಅಲ್ಲಿ 4 ಜನ ಒಂದೇ ಸಲ ಹೇಳ್ತಾರೆ, ನಮ್ಗೆ ಯಾರನ್ನ ಕನ್ಸಿಡರ್ ಮಾಡುದಂತಾನೆ
1: ಗೊತ್ತಾಗ್ತಿಲ್ಲ.
0: ಇವ್ರದ್ ವ್ಯಾಲ್ಯೂ ಹೆಚ್ಚು, ಅವ್ರದ್ದು ಸ್ಟಾರ್ ವ್ಯಾಲ್ಯೂ ನಾವಲ್ಲಿ ತೂಕ ಮಾಡ್ಬೇಕು, ಈಗ ಯಾರಿಗೆ ಕೊಡುದಪ್ಪ ಫಸ್ಟ್ ಅನ್ನೋದೊಂದು ಜಿಜ್ಞಾಸೆಗೆ ನಾವು ಬೀಳೋದು. ಸೊ ಅಂತದ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡುದು?
1: ಮ್ಯಾನೇಜ್ ಮಾಡುದಂದ್ರೆ ಅಂತ ಇಲ್ಲ, ಕೆಲವೊಮ್ಮೆ ನಾವು ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ನಮ್ ಕಾರ್ಯಕ್ರಮದ ಆಯೋಜಕರೇ ಬಂದು ಹೇಳುವಾಗ ಇವ್ರಿಗೆ ಬಂದ್ರು ಮೈಕ್ ಕೊಡಿ ಅಂದ, ಇದನ್ನ ನಾವು ಯಾರಿಗೆ ಹೇಳ್ಬೋದು? ಯಾರು ಬರ್ತಾರೆ ನೋಡಿ ರಾಜಕಾರಣಿಗಳು, ಅವ್ರ ಹತ್ರ ನಾವು ಇದನ್ನ ಮನವಿ ಮಾಡ್ಕೊಳ್ಬಹುದು. ನಿಜವಾಗಿಯೂ ನಿಮ್ಗೆ ಅಂತಹ ತುರ್ತು ಕೆಲಸ ಅಂತ ಇದ್ರೆ ನೀವು ಆ ರೀತಿ ಮಾಡಿ, ಅದಲ್ಲದೆ ಹೋದ್ರೆ ದಯವಿಟ್ಟು ವೇದಿಕೆಯಲ್ಲಿ ಬಂದು ಒಂದು 10-15 ನಿಮಿಷ ನೀವು ಕೂತ್ಕೊಳ್ಬೇಕು. ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ, ಈಗ ನಂದೊಂದಲ್ಲಿ ಹಾಜರಾತಿ ಬೇಕು ಎನ್ನುವ ಕಾರಣಕ್ಕೆ ಮಾತ್ರ ದಯಮಾಡಿ ನೀವು ಕಾರ್ಯಕ್ರಮಕ್ಕೆ ಬರಬಾರದು ಎನ್ನುವುದು ನಂದೊಂದು ಬೇಡಿಕೆ. ಅವರಿಗೆ ನಾನು ಹೇಳುದಲ್ಲ, ಕಾರ್ಯಕ್ರಮ ಕೆಲವರು ಇರ್ಬೋದು ಅವರಿಗೆ ಗಡ್ಬಿಡಿ ಇರ್ಬೋದು, ಬೇರೆ ಒಂದು ಕಾರ್ಯಕ್ರಮಕ್ಕೆ ಅವರು ಕೊಟ್ಟಿರ್ಬೋದು ಇದನ್ನ, ಅಲ್ಲ ಅಂತ ಹೇಳುದಿಲ್ಲ. ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಬೇಡ, ಯಾಕೆಂದ್ರೆ ಇವ್ರಿಗೆ ನೀವು ಹೇಳಿದಾಗ ಅವ್ರಿಗೆ ಒಬ್ರಿಗೆ ಮೈಕ್ ಕೊಟ್ರೆ ಆಮೇಲೆ ಎಲ್ಲರಿಗೂ ಗಡ್ಬಿಡಿ ಶುರುವಾಯ್ತು. ವೇದಿಕೆಯಲ್ಲಿದ್ದವ್ರಿಗೆ ಎಲ್ಲರಿಗೂ ಗಡ್ಬಿಡಿ, ಎಲ್ಲರೂ ಎರಡೆರಡು ಮಾತಾಡಿ ಹೋದ್ರೆ ಕಾರ್ಯಕ್ರಮ ಯಾರಿಗೋಸ್ಕರ ಅಂತದೊಂದು ಬರುತ್ತಲ್ವಾ? ಹಾಗಾಗಿ ಅವರಲ್ಲಿ ಮನವಿ ಅಷ್ಟೇ.
0: ಈ ಕಾರ್ಯಕ್ರಮದಲ್ಲಿ ನನ್ನ ಕಟ್ಟ ಕಡೆಯ ಪ್ರಶ್ನೆ, ನಿರೂಪಣೆ ಅನ್ನೋದು ಗ್ಲಾಮರಸ್ ಜಾಬಾ?
1: ನಿರೂಪಣೆ ಅನ್ನೋದು ಗ್ಲಾಮರಸ್ ಕೂಡ ಬೇಕಾಗ್ಬಹುದು ಅದಕ್ಕೆ, ಆದ್ರೆ ಅದರ ಮೇಲೆ ಅದರ ತಳಹದಿಯ ಮೇಲೆ ನಿಂತಿರುವಂತಹ ಜಾಬ್ ಅಲ್ಲ.
0: ಆದ್ರೆ ನನ್ಗನ್ಸೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೇಧಾವಿತನ ಎಷ್ಟಿದೆ ಅನ್ನೋದಕ್ಕಿಂತ, ಸೊ ಹೌ ಗ್ಲಾಮರಸ್ ಯು ಲುಕ್ ಆನ್ ಸ್ಟೇಜ್ ಆಯ್ತಾ, ಮತ್ತೆ ಹೌ ಯಂಗ್ ಯು ಆರ್. ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಅಂತ ಆದ್ರೆ ಅವ್ರನ್ನ ಕನ್ಸಿಡರ್ ಮಾಡುವಾಗ ಇಶಿ ಯಂಗ್ ಅಂದ್ರೆ ತುಂಬಾ ಯಂಗ್ ಇದ್ದಾಳ, ತುಂಬಾ ಚೆನ್ನಾಗಿದ್ದಾಳ ಅವಳು, ತುಂಬಾ ಫಾಲೋವರ್ಸ್ ಇದ್ದಾಳಾರ ಅವಳಿಗೆ ಇನ್ಸ್ಟಾದಲ್ಲಿ ಇದ್ದಾರ, ಅಂಥವುಗಳು ಕನ್ಸಿಡರ್ ಆಗತ್ತೆ. ಗಂಡು ಮಕ್ಕಳಿಗೆ ಎಷ್ಟೇ ಏಜ್ ಆದ್ರೂ ಸಿನಿಮಾ ಇರ್ಬೋದು ಅಥವಾ ಇಂಥ ಯಾವ್ದೇ ಫೀಲ್ಡ್ ಗಳಿರ್ಬೋದು, ಅವ್ರು ಮಾತಾಡೋ ಇದ್ರಲ್ಲಿ ಅವ್ರದ್ದು ಹೋಗುತ್ತೆ. ಅವ್ರ ಏಜ್ ಆದ್ರೂ ಅವ್ರು ತಂದು ಮತ್ತೆ ಮತ್ತೆ ಕೂರಿಸ್ತಾರೆ. ನಂಗೆ ಅಪರ್ಣ ಬಿಟ್ರೆ ಮತ್ತೆ ನಿರೂಪಣೆಯಲ್ಲಿ ಹೆಚ್ಚಿನವರಿಗೆ ಏಜ್ ಅಂತ ಹೇಳಿನೇ ಅಂದ್ರೆ ಶಿ ಡಸಂಟ್ ಲುಕ್ ದಾಟ್ ಗುಡ್.
1: ಖಂಡಿತ,
0: ಅವಳಿಗೆ ಎರಡು ಮಕ್ಕಳಾಯ್ತು, ಗಂಡ ಒಂದು ಸಂಸಾರ ಆಯ್ತು, ಈಗ ಮನೆಗೆ ಅವಳ ನಿರೂಪಣೆಗೆ ಹೇ ಬೇಡ. ಇದೊಂದು ಇದಕ್ಕೆ ಬಿದ್ದು ನೀವು ಕಾಣಿ, ಹೆಣ್ಮಕ್ಳು ನಿರೂಪಣೆ ಮಾಡೋರು ಇದಾರಲ್ಲ, ಅವರಲ್ಲಿ ಬೇಗ ಬೇಗ ಚೇಂಜ್
1: ಆಗ್ತಾರೆ.
0: ನೀವದು ಟಿವಿ ನಿರೂಪಕರನ್ನ ತಗೊಳ್ಳಿ, ಇಲ್ಲ ಈ ಕಾರ್ಯಕ್ರಮಗಳ ನಿರೂಪಕರು ಆನ್ ಸ್ಟೇಜ್ ಮಾಡುವವ್ರನ್ನ ತಗೊಳ್ಳಿ, ಬೇಗ ಅವ್ರನ್ನ ಕನ್ಸಿಡರ್ ಮಾಡೋಕೆ ಹೋತಿಲ್ಲ. ಅವ್ರು ಎಷ್ಟೇ ಟ್ಯಾಲೆಂಟೆಡ್ ಇದ್ರು, ಅವ್ರ ಮಂಡಿ ಕೂದಲು ಹೊಣ್ಣಪ್ಪ ಶುರುವಾಯ್ತು, ಅಲ್ಲ ಅಲ್ಲ ಮುಖದಲ್ಲಿ ನೆರಿಗೆ ಒಪ್ಪು ಶುರುವಾಯ್ತು ಅಂದ್ರೆ ಲಾಸ್ಟ್ ಆಫ್ ಬ್ಯೂಟಿ, ಸೊ ಶಿ ಇಸ್ ನಾಟ್ ಫಿಟ್ ಫಾರ್ ದ ಸ್ಟೇಜ್ ಅಂತ. ಸೊ ನನಗದಕ್ಕೆ ಅನ್ಸೋದು, ನಿರೂಪಣೆ ಅನ್ನೋದು ಮೇಧಾವಿತನದ ಕೆಲಸ ಅಲ್ಲ, ನಿರೂಪಣೆ ಅನ್ನೋದು ಬ್ಯೂಟಿ ಅಂಡ್ ಗ್ಲಾಮರ್ದು ಕೆಲಸ ಅಂತ.
1: ಅಂತ ಮನೋಭಾವ ಈಗ ಬೆಳೀತೈತೆ, ಈ ಜನರೇಷನ್ ಏನಿತ್ತಲ್ಲ ಈಗ ಬೆಳೀತಾ ಇತ್ತು.
0: ಮತ್ತೆ ಈಗಿನ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿಗೆ ನಂಗೆ ಇದೊಂದು ವೈಯಕ್ತಿಕವಾಗಿ ಅನ್ಸಿರೋದು, ನಂಗೆ ಬಹುಶಃ ಕೇಳುಗರು ಕೇಂಬರ್ ಕೂಡ ನನ್ನೊಟ್ಟಿಗೆ ಹಾ ಹಾ ಜ್ಯೋತಿ ಅಂತ ಹೇಳ್ಬಹುದು ಅಂತಂದ್ರೆ, ತುಂಬಾ ಸಲ ನನಗೆ ಅನ್ಸಿದ್ದು, ಈಗ ನಮ್ ಕುಂದಾಪುರದಲ್ಲಿ ಅಥವಾ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಲ್ಲಿ ಈ ಬೆಲ್ಟ್ ಅಲ್ಲಿ ನೀವು ಕಾರ್ಯಕ್ರಮ ಮಾಡೋದಾದ್ರು ನೀವು ಹೈಪ್ ಕೊಡುದು ಯಾರಿಗೆ? ಇಲ್ಲೇ ಒಳ್ಳೆ ನಿರೂಪಕ ನಿರೂಪಕಿ ಆದ್ರೆ ಅವರಿಗೆ ಹೋರ್ಡಿಂಗ್ ಹಾಕಿ ದೊಡ್ಡ ದೊಡ್ಡ ಕಟೌಟ್ ಹಾಕಿ ಹೈಪ್ ಕೊಡುದಿಲ್ಲ. ಎಲ್ಲಿಂದಲ್ಲ ಬೆಂಗಳೂರಿಂದಲ್ಲ ಬರ್ತಿದ್ದಾರೆ, ಇನ್ನೂ ಬರ್ತಿದ್ದಾರೆ ಅಂದ್ರೆ ಅವ್ರಿಗೆ ಪೇಮೆಂಟ್ ಲಕ್ಷಗಟ್ಟಲೆ ಕೊಡ್ತೀವಿ, ಪ್ಲಸ್ ಅವರಿಗೆ ಹೈಪ್ ಕೂಡ ಅಷ್ಟೇ, ಅಯ್ಯೋ ಅವಳು ಬರ್ತಿದ್ದಾಳೆ ಅವನು ಬರ್ತಿದ್ದಾನೆ. ಯಾಕೆ ನೀವು ಲೋಕಲ್ ಟ್ಯಾಲೆಂಟ್ ಗಳಿಗೆ
1: ಬೆಲೆ ಕೊಡುದಿಲ್ಲ? ಅವರನ್ನ ಕರೆಯುವುದಿಲ್ಲ.
0: ಅವ್ರಿಗೆ 5,000 ಕೊಡ್ಕೊಂಡ್ರೆ 5,000 ಕೇಂದ್ರ ಜೀವಹಾರಿ ಬಿಡ್ತಾರೆ.
1: ನಾನು ಅದೇ ಹೇಳ್ತೀನಿ,
0: 1.5 ಲಕ್ಷ ಎಲ್ಲಾರಿಗೂ ಕೊಡ್ತೀರಿ? ಯಾಕೆ ಅವ್ರು ಬಂದವ್ರು ಇಲ್ಲಿ ಟ್ಯಾಂಟ್ರಮ್ಸ್ ತೋರಿಸಿ, ಅಯ್ಯೋ ನಂಗೆ ಇಲ್ಲಿ ಸೆಕೆ, ಅಯ್ಯೋ ನಂಗೆ ಇಲ್ಲಿ ಬೆವರು ಸುರಿತಿದೆ, ಅಯ್ಯೋ ನನಗೆ ಟೈಮ್ ಆಯ್ತು, ನನ್ನ ಟೈಮ್ ಇಷ್ಟೇ ಇರೋದು ಅಂತ ಆ ಟ್ಯಾಂಟ್ರಮ್ ಗಳನ್ನೆಲ್ಲ ನೀವು ಸಹಿಸಿಕೊಂಡು ಅವ್ರಿಗೆ ನೀವು ಕೊಡುವಂತಹ ಮಣೆಯನ್ನ ಇಲ್ಲಿರೋ ಸ್ಥಳೀಯ ಟ್ಯಾಲೆಂಟ್ ಗಳಿಗೆ ಯಾಕೆ
1: ಕೊಡೋದಿಲ್ಲ? ಇದು ಬರೀ ನಿರೂಪಣೆ ಅಷ್ಟೇ ಅಲ್ಲ, ಹೆಚ್ಚಿನ ಕಲಾವಿದರ ವಿಷಯದಲ್ಲಿ ಇದೊಂದು ಆಗ್ತಾ ಇದೆ. ನಾವು ಎಲ್ಲಿಂದಲೋ ಕರ್ಸೋದು, ಬೆಂಗಳೂರಿಂದ ಅಲ್ಲಿಂದೆಲ್ಲ ಆರ್ಟಿಸ್ಟ್ ನ ಕರೆಸಿ ಅವ್ರಿಗೆ ಅವ್ರು ಹೇಳಿದಷ್ಟು ಪೇಮೆಂಟ್, ಅವ್ರು ಹೇಳದ್ದು ಹೋಟ್ಲಲ್ಲೇ ರೂಮ್ ಆಗ್ಬೇಕು, ಅವರಿಗೆ ಫುಡ್ ಅವ್ರು ಹೇಳದ್ದೇ ಬರಬೇಕು, ಟೈಮಿಂಗ್ಸ್ ಸ್ವಲ್ಪ ಕಾರ್ಯಕ್ರಮದ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮಾತವ್ರು ಕೇಳುದಿಲ್ಲ. ಇದೇ ಜನರ ಮನಸ್ಥಿತಿ ಬದಲಾಗ್ಬೇಕು. ನಮ್ಮವರು ಅನ್ನೋದಂತೂ ಒಂದು ಅಭಿಮಾನ ಅವರಲ್ಲಿ ಯಾವಾಗ ಬಂದ್ರೆ ಖಂಡಿತ ಇದೆಲ್ಲ ಸಾಧ್ಯ.
0: ಇವರು ಜನ ಮರುಳು, ಜಾತ್ರೆ ಮರುಳು ಅಲ್ಲ,
1: ಇಲ್ಲಿ ಜನವೇ ಮರಳು.
0: ಅಂತೂ ನಮ್ ಸುಖ ದುಃಖ ಮಾತಾಡೋಕ ಇತ್ಕೊಂಡು.
1: ಹೌದು ಮಾರ್ರೆ.
0: ಓಕೆ, ಸುಮಾ ಸಂಗ್ರಾಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ ಬಂದ. ಹಾ, ಇನ್ನೊಂದ್ ಕೇಮ್ಕಿತ್ತು, ನಮ್ಮ ನಿರೂಪಕರು ಮೈಕ್ ಹಿಡಿದ್ ಕೂಡಲೇ ಕುಂದಾಪುರದಂಗೆ ಮಾತಾಡೋದಾರು, ಕುಂದಾಪುರ ಕನ್ನಡ ಅಂತ ನೆನಪು ಹತ್ತ.
1: ಅದ ಹಂಗೆ ಸ್ವಲ್ಪ ಎಂತ ಮಾಡ್ಕರಿಲ್ಲ, ಕೆಲವರಿಗೆ ಕುಂದಾಪುರ ಕನ್ನಡ ಬತ್ತಿಲ್ಲ ಮೇಡಮ್. ನಾನಂದ್ರೆ ಹೇಳುವುದು ಕೇಳಿದ್ದೆ ನಾನು ಅಲ್ಲಿ ವೇದಿಕೆ ಮೇಲೆ ಹೊರಗತಿಗೆ ಅವ್ರನ್ನ ಏನ್ ಹೇಳ್ತಾರೆ, ಕಾನ್ಶಿಯಸ್ ಆಗ್ಬೋದು ಅಂತೇಳಿ ಹೇಳಿ ಅವ್ರ ಆತರ ಆಗಿಬಿಡ್ತಾರೆ. ಕಾನ್ಶಿಯಸ್ ಆತರ ಅವ್ರಿಗೆ ಆಗುದಿಲ್ಲ ವೇದಿಕೆ ಮೇಲೆ ಹೋಗಿ ಈಗ ಕುಂದಾಪುರ ಕನ್ನಡ ಮಾತಾಡಿ ಅಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ, ಎಲ್ಲವೂ ಮಿಕ್ಸ್ ಆತು. ಹಾಗೆ ಲ್ಯಾಂಗ್ವೇಜ್ ಬಗ್ಗೆನೂ ನಾನು ಒಂದ್ ಮಾತು ಹೇಳ್ಬೇಕು. ಲ್ಯಾಂಗ್ವೇಜ್ ಈಗ ನೀವು ಕುಂದಾಪುರ ಕನ್ನಡ ಮಾತಾಡ್ತೀರಾ ಮಾತಾಡಿ, ಗ್ರಾಂತಿಕ ಕನ್ನಡವನ್ನು ಮಾತಾಡ್ತೀರಾ ಅದನ್ನು ಮಾತಾಡಿ, ತೊಂದರೆ ಇಲ್ಲ. ಹಾಗೆ ಇಂಗ್ಲಿಷ್ ಅನ್ನ ನೀವು ಮಧ್ಯ ಪದ ಬಳಕೆ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ಆದ್ರೆ ಕೇಳುಗರಿಗೆ ಒಂಥರ ಇರಿಟೇಷನ್ ಆಗೋ ರೀತಿಯಲ್ಲಿ ನೀವು ಆ ಎಲ್ಲಾ ಭಾಷೆಗಳನ್ನ ಮಿಶ್ರಣ, ಅದ್ರದ್ದೇನೋ ಒಂದು ಕಲಸು ಮೇಲೋಗರ ಅಂತ ನಾವು ಹೇಳ್ತೇವೆ, ಆ ರೀತಿಯಾಗಿ ಮಾಡಬೇಡಿ. ಯಾವ್ದ್ರಲ್ಲಿ ಮಾತಾಡ್ತೀರಿ ಅದರಲ್ಲಿ ಸ್ಫುಟವಾಗಿ ಮಾತಾಡಿ ಅನ್ನೋಂತ ಒಂದು ನಾನು ಸಜೆಷನ್ ನಿರೂಪಕರಿಗೆ ಕೊಡು.
0: ನೀವು ಯಾವುದೇ ಭಾಷೆ ಮಾತಾಡಿ ಅದನ್ನ ಸ್ಪಷ್ಟವಾಗಿ
1: ಮಾತಾಡಿ,
0: ಎಲ್ಲದನ್ನ ಒಟ್ಟು ಹಾಕ ಅಂದ್ರೆ ಯಾರಿಗೂ ಅರ್ಥ ಇದ್ದಂಗೆ
1: ಮಾತಾಡು.
0: ಮಾತಾಡೋದು ಉದ್ದೇಶ ಅಂತ ಬೇರೆಯವ್ರಿಗೆ ಗೊತ್ತಾಯಿಲ್ಲ ಅಂತ ಹೇಳಿ,
1: ಖಂಡಿತ
0: ಆ ಗುತ್ತಾಪ ಕೆಲಸ ಸರಿ ಮಾಡಿ
1: ಮಾಡಿ.
0: ವೆರಿ ನೈಸ್, ತುಂಬಾ ಲೈಕ್ ಮಾತಾಡ್ರಿ ನೀವು ನಿರೂಪಣೆ ಬಗ್ಗೆ. ಸೊ ನಿಮ್ಮ ಧ್ವನಿ, ನಿಮ್ಮ ಭಾಷೆ ಎಲ್ಲ ಲೈಕ್ ಇತ್ತು. ಸೊ ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗ್ಲಿ. ಈಗ ನಾವೀಗ ಏನ್ ಇಲ್ಲೆಲ್ಲ ಮಾತಾಡಿತ್ತಲ್ಲ, ಸೊ ಆಚೆಯಿಂದ ಕೂಡ ಹೆಂಗಲ್ಲ ಎಂತಲ್ಲ ಆತಂಬುದು ಈಗ ಅಂದ್ರೆ ನಮ್ಮ ದುಃಖ ಸುಖ ನಾವು ಮಾತಾಡಿತ್ತು. ಈಗ ನಮ್ಮ ಸುಖ ಸುಂಕದವನಿಗೆ ಏನ್ ಅರ್ಥ ಆಗತ್ತೆ ನಮ್ ಸುಖ ದುಃಖ ಅಂತ ಏನಿಲ್ಲ, ಅರ್ಥ ಆತಂದ್ರೆ ನಾವು ಅಂದ್ಕೊಂಡಿತ್ತ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ರೆಡಿ ಕುಂದಾಪುರಕ್ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ, ಕೆಲವೊಂದು ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡಿದಂತಹ ಮಾರ್ಗದರ್ಶಕರು ಅಂತಲೇ ಹೇಳ್ಬೋದು, ಉದಯ್ ಶೆಟ್ಟಿ ಸರ್, ಇವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ.
0: ಸರಿ, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮ ಮುಗಿಸಿ, ನಿಮ್ಗೆ ನಿರೂಪಣೆ ಬಗ್ಗೆ ಒಂದಷ್ಟು ಟಿಪ್ಸು ಸಿಕ್ಕಿಬ್ಕು ಸಾಕು, ನಿರೂಪಕರ ದುಃಖನೂ ಸಿಕ್ಕಿಬ್ಕು ಸಾಕು, ಸೊ ಕಷ್ಟ ಸುಖ ಎಲ್ಲ ಮಾತಾಡೋಕ್ಕೂ ಆಯ್ತು. ಧನ್ಯವಾದಗಳು ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡದಕ್ಕೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕಾಕ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರ, ಇದು ಚೋಟಾ ಪ್ಯಾಕ್ ಬಡಾ ಧಮಾಲ್ ಅಂತಾರಲ್ಲ ಹಂಗೆ, ಗೊಂಡು ಸಣ್ಣದ ಆದ್ರೆ ಈಗ ಪಡೆದಿರೋ ಕೀರ್ತಿ ಮಾತ್ರ ಬಹಳ ದೊಡ್ಡದು. ನಮ್ಮೊಟ್ಟಿಗೆ ಇವತ್ತಿರೋ ಅತಿಥಿಯ ಹೆಸರು ಧನುಷ್ ಶೆಟ್ಟಿ ವಂಡಾರು, 8ನೇ ತರಗತಿಯ ವಿದ್ಯಾರ್ಥಿ. ನಮಸ್ಕಾರ ಧನುಷ್.
2: ನಮಸ್ತೆ.
1: ಹೆಂಗಿದ್ರಿ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ಈಗ ನಮ್ ಸ್ಟುಡಿಯೋ ಪತಿ ಸ್ಕಿಪ್ಪಿಂಗ್ ಮಾಡ್ಕೊಂಡೆ ಬಂದ?
2: ಇಲ್ಲ, ನಾರ್ಮಲ್ ಎಕ್ಸಸೈಸ್. ಎಲ್ಲ
1: ಎಕ್ಸಸೈಸ್ ಅಲ್ಲ, ನಮ್ಮ ಸ್ಟುಡಿಯೋಗೆ, ನಮ್ಮ ರೇಡಿಯೋ ಕುಂದಾಪುರ ಬಪ್ಪತ್ತಿಗೆ ಹಾರ್ಕೊಂಡ್ ಬಂದದ್ದ, ನೆಡ್ಕೊಂಡ್ ಬಂದದ?
2: ಎಕ್ಸೈಟ್ಮೆಂಟ್ ಇತ್ತು, ಓಡ್ಕೊಂಡ್ಕೊ ಬಂದೆ.
1: ಓಡೋಡ್ಕೊ ಬಂದ್ಯ, ವೆರಿ ಗುಡ್. ಕೇಳಿದ್ರೆ ನಾವ್ ಇವತ್ತು ಮಾತಾಡ್ತಿರೋದು ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಸ್ಕಿಪ್ಪಿಂಗ್ ಕೇಂದ್ರ ಸ್ಕಿಪ್ಪಿಂಗ್, ಕರಾಟೆ ಆದ್ರೆ ಕರಾಟೆ, ಕಿಕ್ ಬಾಕ್ಸಿಂಗ್ ಆದ್ರೆ ಕಿಕ್ ಬಾಕ್ಸಿಂಗ್, ಎಲ್ಲದ್ರಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ತಿರೋ ನಮ್ಮೂರು ಹುಡುಗ, ಒಂಡಾರಿನ ಹುಡುಗ ಧನುಷ್ ಶೆಟ್ಟಿ. ಸೊ ಕಿಕ್ ಬಾಕ್ಸಿಂಗ್ ಅಲ್ಲಿ ಎಂತೆಲ್ಲ ಮಾಡಿದೆ ಮಗ? ಯಾಕೆ ಕಿಕ್ ಬಾಕ್ಸಿಂಗ್ ಯೂಶ್ವಲಿ ನಮ್ಮಲ್ಲಿ ನಮ್ಮೂರಲ್ಲಿ ಈ ಕಿಕ್ ಬಾಕ್ಸಿಂಗ್ ಅಲ್ಲಿ ಅಷ್ಟು ಪಾಪ್ಯುಲರ್ ಅಲ್ಲ? ನಮ್ಗ ಗಣಗಳಿಗ ಮನೆಗಿದ್ದ ಆಚೆಚಿ ಗಣಗಳ ಒಟ್ಟಿಗೆ ಕಿಕ್ ಮಾಡ್ಕೊಂಡ್ ಬಿಟ್ರೆ ಬಾಕ್ಸಿಂಗ್ ಅಂತ ಯಾರು ಅಷ್ಟೊಂದು ಪ್ರೀತಿಯಿಂದ ಅಥವಾ ಅಷ್ಟೊಂದು ಪರಿಚಯ ಕೂಡ ಇಪ್ಪುದಿಲ್ಲ. ಸ್ವಲ್ಪ ಸಿಟಿಗೆಲ್ಲ ಬಂದ್ರೆ ಅಂತದ್ದೆಲ್ಲ ಜಾಸ್ತಿ. ಆದ್ರೆ ನೀನು ಒಂಡಾರಲ್ಲ ಇದ್ದುಕೊಂಡ ಈ ಕಿಕ್ ಬಾಕ್ಸಿಂಗ್ ಹೆಂಗೆ ಇಂಟ್ರೆಸ್ಟ್ ಬಂತು?
2: ಫಸ್ಟ್ ನಂಗಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇಷ್ಟ ಆಯ್ತಾ, ಅಮ್ಮ ಕರಾಟೆ ಕ್ಲಾಸ್ ಜಾಯಿನ್ ಮಾಡಿ, ಕರಾಟೆ ಸರ್ ಕಿಕ್ ಬಾಕ್ಸಿಂಗ್ ಮತ್ತೆ ಕರಾಟೆ ಎರಡು ಹೇಳಿಕೊಡ್ತೀರು.
1: ಓ, ಇದು ಕರಾಟೆ ಒಟ್ಟಿಗೆ ಒಂದಕ್ಕೊಂದು ಫ್ರೀ?
2: ಕರಾಟೆ ಸರ್ ಫಸ್ಟ್ ಕರಾಟೆನೆಲ್ಲ ಬೇಸಿಕ್ಸ್ ಹೇಳಿಕೊಟ್ಟು ಮತ್ ಕಡಿಕೆ ಬೇಸಿಕ್ಸ್ ಎಲ್ಲ ಒಳ್ಳೆ ಇಂಪ್ರೂವ್ ಆಮೇಲೆ ಕಿಕ್ ಬಾಕ್ಸಿಂಗ್ ಹೇಳಿಕೊಡ್ತೀರು. ಕಿಕ್ ಬಾಕ್ಸಿಂಗ್ ಅಂದ್ರೆ ಟ್ರೈನಿಂಗ್ ಸ್ವಲ್ಪ ಹಾರ್ಡ್ ಇರುತ್ತಾ, ಎಕ್ಸಸೈಸ್ ಎಲ್ಲ ಜಾಸ್ತಿ ಇರುತ್ತೆ. ಕಿಕ್ ಬಾಕ್ಸಿಂಗ್ ಕೇಳೋ ಇಂಡಿಯಾ ಫಸ್ಟ್ ಸ್ಟೇಟ್ ಲೆವೆಲ್ ಅದು. ಸ್ಟೇಟ್ ಲೆವೆಲ್ ಅಲ್ಲಿ ಮೂರ್ ಆಕ್ಟಿವಿಟೀಸ್ ಇರುತ್ತೆ, ಕ್ರಿಯೇಟಿವ್ ಫಾರ್ಮ್, ಕ್ರಿಯೇಟಿವ್ ಫಾರ್ಮ್ ವೆಬನ್, ಮತ್ತೆ ಪಾಯಿಂಟ್ ಫೈಟ್ ಅಂತ. ಕ್ರಿಯೇಟಿವ್ ಫಾರ್ಮ್ ಅಲ್ಲಿ ಕಟಾ ಟೈಪ್ ಅಂದ್ರೆ ಇಮ್ಯಾಜಿನರಿ ಫೈಟ್, ನಾವೇ ಒಬ್ರೇ ಫೈಟ್ ಮಾಡೋದು ಅದರಲ್ಲಿ ಫಸ್ಟ್. ಅದಾದ್ಮೇಲೆ ಕ್ರಿಯೇಟಿವ್
1: ಅಂದ್ರಲ್ಲಿ ಬೇರೆ ಯಾರು ಕಿಕ್ ಮಾಡೋಕೆ ಇಪ್ಪುದಿಲ್ಲ,
2: ಇಲ್ಲ
1: ನೀವು ಇನ್ನೊಬ್ರು ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಯು ಹ್ಯಾವ್ ಟು ಕಿಕ್
2: ಇಮ್ಯಾಜಿನ್
1: ಅಂಡ್ ಯು ವಿಲ್ ಬಿ ಕಿಕಿಂಗ್ ದಟ್ ಒನ್ ದ ಹಾಲ್ ನೇತಾರ್ತಿರುತ್ತಲ್ಲ ಅದನ್ನ ಕಿಕ್ ಮಾಡುದ?
2: ಅಲ್ಲ ಅಲ್ಲ, ಅಂದ್ರೆ ಫಾರ್ಮ್ಸ್ ಅಂದ್ರೆ ನಾವು ಶೋ ಮಾಡುದು ನಮ್ಮ ಟ್ಯಾಲೆಂಟ್ಸ್ ನೆಲ್ಲ.
1: ಓಕೆ,
2: ಅದಾದ್ಮೇಲೆ ವೆಬನ್ಸ್ ನ ಶೋ ಮಾಡ್ಕೊ, ವೆಬನ್ಸ್ ಜೊತೆ
1: ಇಮ್ಯಾಜಿನ್ ಮಾಡ್ಕೊಂಡು ಕಿಕ್ ಮಾಡುದು ಅಂದ್ರಲ್ಲ, ನೀವು ಯಾರ್ನಲ್ಲಿ ಇಮ್ಯಾಜಿನ್ ಮಾಡ್ರಿ? ಎದುರಿಗೆ ಯಾರಿದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಕಿಕ್ ಮಾಡುದು
2: ಅಂದ್ರೆ ಅಪೋನೆಂಟ್ ಅಲ್ಲಿ, ಅಂದ್ರೆ ನಾವು ನಮ್ಮ ಹತ್ರ ಯಾವ್ದೆಲ್ಲ ಟ್ಯಾಲೆಂಟ್ಸ್ ಇತ್ತು ಶೋ ಮಾಡುದು ಫಿಸಿಕಲ್ ಆಗಿ.
1: ಓಕೆ ಓಕೆ, ಸೊ ಅದು ಇಮ್ಯಾಜಿನ್ ಅಂದ್ರೆ ನಾವು ಜಸ್ಟ್ ಎದುರಿಗೆ ಯಾರೋ ಇದಾರೆ ಅಂತ ಅಂದ್ಕೊಂಡು ಕಿಕ್ ಮಾಡುದು. ಇನ್ನೊಂದು ಎಂತ ಹೇಳ್ರಿ?
2: ಇನ್ನೊಂದು ಕ್ರಿಯೇಟಿವ್ ಫಾರ್ಮ್ ವೆಬನ್ ಅಂತ, ಅದ್ರಲ್ಲಿ ನಾವು ವೆಬನ್ಸ್ ನ ಶೋ ಮಾಡ್ಕೊ. ವೆಬನ್ ಅಲ್ಲಿ
1: ವೆಬನ್ ಅಂದ್ರೆ ಎಂತ ಮಾರೆ?
2: ನಾನ್ ಚೌಕ್ ಅಂತ ಚೈನ್ ಟೈಪ್ ಇರುತ್ತೆ, ಅದ್ರಲ್ಲಿ ನಾವು ನಮ್ ಬಾಡಿಗೆಲ್ಲ ಪೈನ್ ಅಂದ್ರೆ ಪೈನ್ ಆಗತ್ತೆ ಸ್ವಲ್ಪ ಮಾಡುವಾಗ,
1: ನಿಮ್ ಬಾಡಿಗೆಲ್ಲ ತಾಗುತ್ತದ ಅದು ಚೈನ್ ಹಂಗೆಲ್ಲ ಹೊಡ್ಕಂತ್ರಲ್ಲ? ಹಂಗ
2: ಅದೇ ತರ. ಅರೆ ಒಬ್ರೆ
1: ಒಬ್ರೆ ನಿಮಗ್ ನೀವೇ ಹೊಡ್ಕಂ? ಓ ಓಕೆ, ದಟ್ ಈಸ್ ಕಿಕ್ ಬಾಕ್ಸಿಂಗ್.
2: ಅದಾದ್ಮೇಲೆ ಮೈನ್ ಆಗಿ ಪಾಯಿಂಟ್ ಫೈಟ್, ಫೈಟ್ ಮಾಡೋದು ಬೇರೆಯವ್ರ ಜೊತೆ.
1: ಓಕೆ, ಆಗ ಇನ್ನೊಬ್ರು ಎದುರುಗಡೆ ಇರ್ತಾರೆ ಎದುರಾಳಿ, ಅದ್ ಹೆಂಗೆ?
2: ಅದ್ ಸ್ವಲ್ಪ ಟಫ್ ಇರುತ್ತಂದ್ರೆ ನಾವು ಮುಖಕ್ಕೆ ಪಂಚ್ ಮಾಡ್ರೆ ಒಂದ್ ಪಾಯಿಂಟ್, ಸ್ಟಮಕ್ಗೆ ಪಂಚ್ ಮಾಡ್ರೆ ಒಂದ್ ಪಾಯಿಂಟ್, ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತಾ. ಟೂ ಮಿನಿಟ್ಸ್ ಫೈಟ್, ಟೂ ಮಿನಿಟ್ಸ್ ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಮಾಡಿರ್ತಾರೋ ಅವ್ರು ವಿನ್ ಅಂತ.
1: ಎಲ್ಲಿಗೆಲ್ಲ ಪಂಚ್ ಮಾಡಕ್ ಮಗ?
2: ಮುಖ, ಹೊಟ್ಟೆ, ಆಮೇಲೆ ಕಿಕ್ ಮುಖಕ್ಕೆ, ಹೊಟ್ಟೆಗೆಲ್ಲ.
1: ಓ ದೇವ್ರೆ, ಸೊಟ್ಟಿಗಿಡ್ ವಾರ್ ಯಾರೇ?
2: ಇಲ್ಲ, ಗಾರ್ಡ್ ಅಲ್ಲಿ ಹಾಕಿರ್ತಾರ ಹೆಲ್ಮೆಟ್ ಗ್ಲೌಸ್ ಎಲ್ಲ
1: ಹಾಕೊಂಡೆ ಕಿಕ್ ಬಾಕ್ಸಿಂಗ್. ಹೆಂಗ ಹೆದರಿಕೆ ಆತಿಲ್ಯ? ನಂಗೆ ಇದ್ ಕೇಂಡೆ ಹೆದರಿಕೆ ಆತಿತ್
2: ಅಂದ್ರೆ ದೇವ್ರನ್ನ ನೆನ್ಪ್ ಮಾಡ್ಕೊ ಮಾಡುದ ಅಷ್ಟೊತ್ತಿಗೆ ಹೆದರಿಕೆ ಅಂತ ಅತ್ಲ.
1: ದೇವ್ರ ನೆನ್ಪ್ ಮಾಡ್ಕೊಂಡ ಕಿಕ್ ಬಾಕ್ಸಿಂಗ್ ಮಾಡುದ. ಸೊ ಯಾವತ್ತಾದ್ರೂ ನಿಮ್ಗೆ ಪೆಟ್ಟಾದಲ್ಲ ಇತ್ತ?
2: ಒಂದೊಂದ್ಸತಿ ಆತ್, ಜಾಸ್ತಿ ಅಂತ ಡ್ಯಾಮೇಜ್ ಆತ್ಲ ಅಷ್ಟೇ,
1: ಸ್ವಲ್ಪ. ಅದೆಲ್ಲ ಮಾಮೂಲಿ ಆಯ್ತು. ಓಕೆ.

0: ಅದ್ರಲ್ಲೆಲ್ಲ ಫಸ್ಟ್ ಬಂದಿದ್ದೀನಿ. ಮೈನ್ ಆಗಿ ಖೇಲೋ ಇಂಡಿಯಾ, ಅದು ಫಸ್ಟ್ ಸ್ಟೇಟ್ ಲೆವೆಲ್ ಗೆದ್ದು ಆಮೇಲೆ ನ್ಯಾಷನಲ್ ಲೆವೆಲ್ ಗೆದ್ದು ಈಗ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ.
1: ವಾವ್, ಕಂಗ್ರಾಚುಲೇಷನ್ಸ್. ಇದೇನ ಇಟಲಿಗೆ ಹೋಗಕ್ಕೆ ಇಪ್ಪದು ಇದ್ರಲ್ಲೇ ಇಟಲಿಗೆ? ಈಗಳಿಗೆ ಹೋಗ್ಬೋದ?
0: ಇಟಲಿನ ಡೇಟ್ ಫಿಕ್ಸ್ ಇಲ್ಲ ಅವ್ರದ್ದು.
1: ನಾವಿನ್ನು ಸಮ ಬೆಂಗಳೂರಿಗೆ ಹೋಗಿಲ್ಲ ಮಾರೆ. ಈಗ ಹೊಟ್ಟದ್ ಮೊನ್ನೆ ಹೊಟ್ಟದ್ ಮಕ್ಕಳೆಲ್ಲ ಇಟಲಿಗೆ ಹೋಗ್ತಿದ್ರು. ದಾಟ್ ಈಸ್ ಬಿಕಾಸ್ ಆಫ್ ದ ಸ್ಪೋರ್ಟ್ ಅಲ್ಲ, ಅದು ಕಿಕ್ ಬಾಕ್ಸಿಂಗ್ ಇಂದ ಅಂತ. ಆಲ್ ದ ವೆರಿ ಬೆಸ್ಟ್. ಈಗ ಖೇಲೋ ಇಂಡಿಯಾ ಇದೆಯಲ್ಲ, ಖೇಲೋ ಇಂಡಿಯಾ ಎಲ್ಲೆಲ್ಲ ಆಯ್ತಿದ್ದು, ನೀವ್ ಎಲ್ಲೆಲ್ಲ ಮ್ಯಾಚ್ ಗಾರಿ, ಹೆಂಗಲ್ಲ ಇದ್ದಿತ್ತು ಅನುಭವ?
0: ಖೇಲೋ ಇಂಡಿಯಾಗಂದ್ರೆ ನಮ್ ವೆಯ್ಟ್ ಲಿಮಿಟ್ಸ್ ಇರ್ಕ, ನಾ ಫಸ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ -42 kgs ಆಡದ. ಆದ್ರೆ ನನ್ ವೆಯ್ಟ್ ಜಾಸ್ತಿ ಆಗಿದೆ 3 kgs. ನನ್ ಸುಮಾರು ಲೇಟ್ ಇತ್ತ ನ್ಯಾಷನಲ್ ಲೆವೆಲ್. ಆ 3 kgs ಕಮ್ಮಿ ಮಾಡೋಕ್ ಇದ್ದದ್ ಬರೀ 10 days ಅಷ್ಟೇ.
1: ಓಕೆ,
0: 3 kgs ಕಮ್ಮಿ ಮಾಡ್ಕೊಂಡ್ ತುಂಬಾ ಟಫ್ ಇತ್ತಾ. ಅದಕ್ಕೆ ನಂಗ್ ಹೆಲ್ಪ್ ಮಾಡದ್ ನನ್ ಕೋಚ್, 3 kgs 10 days ಅಂಗ್ ಕಮ್ಮಿ ಮಾಡೋಕೆ.
1: ಎಂತ ಮಾಡುದು, ಆಚೆ ಬೋದಿಲ್ಲ ಕೆತ್ತದ
0: ಅಲ್ಲ ಅಂದ್ರೆ ಸಮ ಫುಲ್ ಹಾರ್ಡ್ ಎಕ್ಸರ್ಸೈಸ್ ಅದೆಲ್ಲ ಮಾಡಿಸ್ತರ.
1: 10 days ಅಲ್ಲಿ 3 kg ಕಡಿಮೆ ಮಾಡ್ಕ, ಓ ಮೈ ಗಾಡ್.
0: ಅದಾದ್ಮೇಲೆ ಸುಮಾರು ರನ್ನಿಂಗ್ ಎಲ್ಲ ಮಾಡಿಸ್ರ, ಆಮೇಲೆ ಸುಮಾರು ಅಲ್ಲಿ ಎಕ್ಸರ್ಸೈಸ್ ಇರತ್ತೆ, ಅದನ್ನ ಮಾಡಿಸಿ 3 kgs ಕಮ್ಮಿ ಆದೆ.
1: ವೆರಿ ಗುಡ್.
0: ನ್ಯಾಷನಲ್ ಲೆವೆಲ್ ಹೋಗುವಾಗ ಸಮ ಟಫ್ ಇರುತ್ತಲ್ಲ ಮ್ಯಾಚ್. ಸ್ಟಾರ್ಟಿಂಗ್ ನಾನು ಬಿಜಾಪುರ್ ಒಬ್ಬ ಇದ್ದ, ಅವನ ಜೊತೆ ಆಡದೆ.
1: ಎಲ್ಲ ಆದಿದ್ದು ಮ್ಯಾಚ್?
0: ಕಿಕ್ ಬಾಕ್ಸಿಂಗ್, ಅದು ನ್ಯಾಷನಲ್ ಲೆವೆಲ್ ಮಧ್ಯಪ್ರದೇಶ ಅಲ್ಲ.
1: MP ಅಲ್ಲಿ? ವಾವ್.
0: ಅಲ್ಲಿ ಸ್ಟಾರ್ಟಿಂಗ್ ಒಪೋನೆಂಟ್ ಬಿಜಾಪುರ, ಅವ್ರ ಜೊತೆ ಫೈಟ್ ಮಾಡಿದೆ. ಫುಲ್ ಟಫ್ ಇತ್ತು, ಗೆದ್ದೆ. ಅಲ್ಲಂದ್ರೆ ಎಷ್ಟು ಜನ ಇರ್ತದೆ ಅಷ್ಟು ಮ್ಯಾಚ್ ಆಡ್ಕತ್ತ. ನನ್ ಕ್ಯಾಟಗರಿ 34 members ಇದೀರ.
1: ಮೈ ಗಾಡ್, 34 matches ಯು ಪ್ಲೇ?
0: ಅಲ್ಲ, 34 members ಅಂದ್ರೆ 6 matches.
1: ಓಕೆ, 6 matches.
0: ಅದರಲ್ಲಿ 1 loser ಹೋಯ್ತು, ಪ್ರೈಸ್ ಇಲ್ಲ. 6 ಅಲ್ಲಿ 6 ವಿನ್ ಆಯ್ಕೊ. ಒಂದೊಂದ್ ದಿನ ಒಂದೊಂದ್ ಮ್ಯಾಚ್ ಇರುತ್ತಾ?
1: 6 days.
0: ಹಾ, 6 days.
1: ಎವ್ರಿ ಡೇ ಒನ್ ಒನ್ ಮ್ಯಾಚ್. ಸೊ ಎಷ್ಟೊತ್ತು ಇರುತ್ತೆ ಒಂದ್ ಮ್ಯಾಚ್ ಅಂದ್ರೆ, ಎಷ್ಟು ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ?
0: ಡ್ಯೂರೇಷನ್ 2 minutes ಅಷ್ಟೇ ಒಂದ್ ಮ್ಯಾಚ್.
1: 2 minutes? You will finish it in 2 minutes.
0: ಅಂದ್ರೆ ಒನ್ ಮ್ಯಾಚ್ ಫಸ್ಟ್ 1 minute ಇರುತ್ತೆ, ಅದ್ರಲ್ಲಿ ಡೈರೆಕ್ಟ್ ನಾವು ಒಂದ್ಕಿಂತ 5 points ಜಾಸ್ತಿ ಇದ್ರೆ ಡೈರೆಕ್ಟ್ ವಿನ್. ಇಬ್ಬರದು 8 point ಹತ್ರ ಹತ್ರ ಇದ್ರೆ ಪಾಯಿಂಟ್ಸ್, ಇನ್ನೊಂದು ಮತ್ ಬ್ರೇಕ್ ಆದ್ಮೇಲೆ ಇನ್ನೊಂದ್ ಮತ್ತೊಂದ್ ನಿಮಿಷ.
1: ವಾವ್. ಈಗ 6 match ಅಲ್ಲಿ ಹೆಂಗೆ 5 point ಅಂದ್ರೆ ಒಂದ್ ನಿಮಿಷದಲ್ಲಿ ಮುಗಿಸೋಕಾಯ್ತ ಅಥವಾ
0: 2 ನಿಮಿಷ
1: ತಗೊಂಡ್ರ?
0: ಫೈನಲ್ ಮ್ಯಾಚ್ ಅಂತ ಅವಂದು ನನ್ಕಿಂತ 3 point ಲೀಡ್ ಇತ್ತು ಫಸ್ಟ್ ಹಾಫ್ ಹಂಗೆ. ನಂದ್ 1-5 ಹತ್ರ ಇತ್ತು ಆ ಟೈಮ್. ಫಸ್ಟ್ ಹಾಫ್ ಹಂಗ್ ಫುಲ್ ನರ್ವಸ್ ಆಗಿದೆ ಗೆಲ್ಲಕ್ ಹತ್ತಲಾಳಿ. ಅಷ್ಟೊತ್ತಿಗೆ ಕೋಚ್ ಟ್ರಿಕ್ಸ್ ಹೇಳಿಕೊಟ್ರ, ಅವ್ನ್ ಮಾಡತ್ತೆಲ್ಲ ಕಂಡ್ ಕೋಚ್ ಟ್ರಿಕ್ಸ್ ಹೇಳಿಕೊಟ್ರ. ಅದಾಮೇ ಮತ್ತೆ ದೇವ್ರನ್ನ ನೆನ್ಪ್ ಮಾಡ್ಕೊಂಡ್ ಫಸ್ಟ್ ಬಂತೆ.
1: ಇವನ ಧನುಷ್ ಒಂದ್ ದೇವ್ರನ್ನ ನೆನ್ಪ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಈಗ ಟ್ರಿಕ್ಸ್ ಅಂದ್ರಲ್ಲ, ಯಾವ ತರ ಹೆಂಗೇನ್ ಅಬ್ಸರ್ವ್ ಮಾಡ್ತೀರಿ ನೀವು?
0: ಟ್ರಿಕ್ಸ್ ಅಂದ್ರೆ ಫಸ್ಟ್ ಅವನ್ ಸ್ಟ್ರಾಟಜಿ, ಸರ್ ಅವ್ನ ಸ್ಟ್ರಾಟಜಿಸ್ ಎಲ್ಲ ಕಾಣ್ತೀರ.
1: ಸರ್ ಭಾರಿ ಒಳ್ಳೆ ಇದಾರಲ್ಲ,
0: ಫುಲ್ ಎಕ್ಸ್ಪರ್ಟ್ ಸರ್. ಅವ್ನ್ ಟ್ರಿಕ್ಸ್ ಎಲ್ಲ ಕಾಣ್ತೀರ ಲೆಗ್ ಮೂವ್ಮೆಂಟ್ಸ್ ಅಲ್ಲಿ ಹೆಂಗ್ ಬರ್ತಾಳೆ ಅವ್ರು ಪ್ರಿಡಿಕ್ಟ್ ಮಾಡ್ರ. ಅದಾದ್ಮೇಲೆ ನೆಕ್ಸ್ಟ್ ಈ ತರ ಡ್ರಾಪ್ ಕಿಕ್ ಹಾಕು, ಸ್ಪಿನ್ನಿಂಗ್ ಕಿಕ್ ಹಾಕು ಅಂತ ಹೇಳ್ತೀರಾ. ಅವ್ರು ಹೇಳ್ದಂಗೆ ಫುಲ್.
1: ಈ ಕಿಕ್ ಬಾಕ್ಸಿಂಗ್ ಆಕ್ಚುಲಿ ಪ್ಲೇ ಮಾಡೋ ನೀವು ಟಿವಿಯಲ್ಲ ಅದನ್ನೇ ಕಾಮ್ದ?
0: ಟಿವಿಯಲ್ಲ
1: ಅದನ್ನೇ ಕಾಮ್. ಅವ್ರ ಹ್ಯಾಂಗ್ ಕಿಕ್ ಮಾಡ್ತಾರೆ, ಇವ್ರ ಹ್ಯಾಂಗ್ ಕಿಕ್ ಮಾಡ್ತಾರೆ? ಹೂ ಇಸ್ ಯುವರ್ ಫೇವರೇಟ್ ಕಿಕ್ ಬಾಕ್ಸಿಂಗ್ ಸ್ಟಾರ್?
0: ಕಿಕ್ ಬಾಕ್ಸಿಂಗ್ ಸ್ಟಾರ್ ನನ್ ಸರೇ.
1: ನಿಮ್ ಸರೇ?
0: ಅಶೋಕ
1: ಸರ್. ಓಕೆ, ಅವ್ರೇ ನಿಮ್ಗೆ ಇಷ್ಟ? ಅವ್ರಿಗೆ ಎಲ್ಲಿ, ಅವ್ರದ್ದು ಎಲ್ಲಿರೋದು ಇದು ಕೋಚಿಂಗ್ ಸೆಂಟರ್?
0: ಅವ್ರ ಮಂದರ್ತಿಯಲ್ಲಿ.
1: ಮಂದರ್ತಿಯಲ್ಲಿ ಇಪ್ಪದಾ? ಓಕೆ. ಸೊ ಪ್ರತಿ ವಾರನ ಹೆಂಗ, ಎವ್ರಿ ಡೇ ಹೆಂಗ್? ಅದು
0: ಸ್ಯಾಟರ್ಡೇ ಸಂಡೇ ಕ್ಲಾಸಸ್ ಇರುತ್ತೆ, ಮತ್ ಡೈಲಿ ಹೋಮ್ ಹಂಗ್ ಪ್ರಾಕ್ಟೀಸ್ ಮಾಡೋಕೆ ಹೇಳ್ತಾರೆ ಸರ್.
1: ಮನೇಲೆ? ಯಾರು ಕಿಕ್ ಮಾಡುದು ಮಾರ ಮನೆಯಲ್ಲಿ?
0: ಕಿಕ್ ಅಂದ್ರೆ ನಾರ್ಮಲ್ ಇಮ್ಯಾಜಿನರಿ ಫೈಟ್, ಅದೇ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡುದು
1: ಅಷ್ಟೇ. ಅಮ್ಮಂಗಿನ ಕಿಕ್ ಮಾಡುದಿಲ್ಲ?
0: ಇಲ್ಲ ಇಲ್ಲ.
1: ಓಕೆ. ಸೊ ಈಗ ಕಿಕ್ ಬಾಕ್ಸಿಂಗ್ ಆಯ್ತು, ನಾಡಿದ್ದು ಇಟಲಿಗೆ ಒಪ್ಪದನ್ನಲ್ಲಿ ಆಯ್ತು. ಆಲ್ ದ ವೆರಿ ಬೆಸ್ಟ್.
0: ಥ್ಯಾಂಕ್ ಯು.
1: ವಿನ್ ಆಗಿಯೇ ಬಾ, ಗೆದ್ದು ಬಾ ಅಂತ. ಓಕೆ,
0: ಥ್ಯಾಂಕ್ ಯು.
1: ಅದರೊಟ್ಟಿಗೆ ಸ್ಕಿಪ್ಪಿಂಗ್ ಅಲ್ದ? ಸ್ಕಿಪ್ಪಿಂಗ್ ನಂಗೂ ಇಷ್ಟ, ಅದು ನಿಮ್ಮಷ್ಟೆಲ್ಲ ಮಾಡೋ ಬರ್ತಿಲ್ಲ. ಹೆಂಗದು ಸ್ಕಿಪ್ಪಿಂಗ್, ಒಂದು ಈ ತರದೊಂದು ಸ್ಪೋರ್ಟ್ಸ್ ಆಯ್ತಲ್ಲ ನಿಮ್ ಲೈಫ್ ಅಲ್ಲಿ, ಅದು ಹೆಂಗೆ?
0: ಸ್ಕಿಪ್ಪಿಂಗ್ ನಾ ಮುಂಚೆ ಹೆವಿ ವೈಟ್ ಇದೆ, ಮುಂಚೆ ಸಣ್ಣ 4th standard 20 56 kg ಸಮ ಹೆವಿ ವೈಟ್ ಇದೆ.
1: ಉಂಡಿಗೆ ಅಂಡಿ
0: ಅದಾದ್ಮೇಲೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡ್ನ. ವೈಟ್ ರೆಡ್ಯೂಸ್ ಆತಿ ಹೋಗುರ. ನಂಗ ಅದ್ರಂಗ ಇಂಟ್ರೆಸ್ಟ್ ಬಂತ. ಅಮ್ಮ ಎಲ್ಲ ಹೇಳಿದ್ರು ಅದ್ರಂಗ ರೆಕಾರ್ಡ್ ಎಲ್ಲ ಮಾಡ್ರೆ ಒಳ್ಳೆ ಸ್ಕೂಪ್ ಇತ್ತು ಅದಕ್ಕೆ ಫ್ಯೂಚರ್ ಅಂಗಾಡಿ. ಆಮೇಲೆ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಕಿಪ್ಪಿಂಗ್ ಅನ್ನ ಏಷ್ಯಾ ಸ್ಟಾರ್ ಐಕಾನ್ ರೆಕಾರ್ಡ್ ಮಾಡಿದೆ.
1: ಏನದು
0: ಏಷ್ಯಾ ಸ್ಟಾರ್ ಐಕಾನ್?
1: ಏಷ್ಯಾ ಸ್ಟಾರ್ ಐಕಾನ್ ರೆಕಾರ್ಡ್ ಅದೆಂತದು?
0: ಅದ್ರಲ್ಲಿ ನಾವು ಬೇರೆ ಮುಂಚೆ ಮಾಡಿದ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕು. ನಾನಂದ್ರೆ 30 seconds ಅಲ್ಲಿ 110 ಸ್ಕಿಪ್ಪಿಂಗ್ ಮಾಡಿದ್ದೆ.
1: 30 seconds ಅಲ್ಲಿ 110? ಅಪ್ಪ, ಸೆಕೆಂಡ್ಗಿಂತ 4 times ಹೆಚ್ಚು.
0: ಅದಾದ್ಮೇಲೆ ನೆಕ್ಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದ್ ಮಾಡ್ಬೇಕಂತ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾನು 10 minutes 5000 ಮಾಡ್ಬೇಕಿತ್ತು.
1: 10 ಮಿನಿಟ್ಸ್ಗೆ 5,000.

0: ಅದಾದ್ಮೇಲೆ ಸುಮಾರು ಸತಿ ಫೇಲ್ ಆದೆ ಅದ್ ಮಾಡೋದ್ರಲ್ಲಿ. ಪ್ರಾಕ್ಟೀಸ್ ಡೈಲಿ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದೆ. ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ ಅಲ್ಲೆಲ್ಲ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ವಿಡಿಯೋ.
1: ಡ್ಯಾನ್ಸ್ ಕ್ಲಾಸಿಗೆ ಹೋದ್ರೆ ಮತ್ತೆ ಅದ್ರ ಸ್ಟೋರಿ ಮತ್ತೆ
0: ಸರ್ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಅಲ್ಲಿ ಸ್ಟೇಜ್ ಎಲ್ಲ ಐತಾ, ಬ್ಯಾಕ್ ಗ್ರೌಂಡ್ ಎಲ್ಲ ಒಳ್ಳೆ ಇತ್ತು, ನಾಳೆ ಅಲ್ಲೇ ವಿಡಿಯೋ ಮಾಡಿ ಕಳಿಸ್ತಾ. ಅದ್ ಸುಮಾರು ದಿನ ವೇಟ್ ಅಲ್ಲಿ ಇತ್ತು, ಫುಲ್ ನರ್ವಸ್ ಹಂಗಿ ನಾ ಆಗ್ತಾ ಇಲ್ಲ ಹೇಳಿ ಕಡಿಗದಾಯ್ತು. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್
1: 10 ನಿಮಿಷದಲ್ಲಿ 5,000 ಸಲ ಸ್ಕಿಪ್. ಮೈ ಗಾಡ್, ಸಾಕತ್ತಿಲ್ಲ ಮರ. ಯಾವ ಎನರ್ಜಿ, ವಾಟ್ ಡು ಯು ಈಟ್, ಎಂತ ತಿಂತ್ರಿ, ಹೆಂಗದು, ಹೌ ಡು ಯು ಮ್ಯಾನೇಜ್ ದ ಎನರ್ಜಿ? ಬಿಕಾಸ್ ಈಗ ಸ್ಕಿಪ್ಪಿಂಗ್ ಮಾಡುವಾಗ ಸ್ಪೆಷಲಿ ಎನರ್ಜಿ ಡ್ರಾಪ್ ಆಗ್ಬೋದು. ಸಾಕತ್ತು, ಕಾಲ್ ಸೋತ್ ಬಿಡುತ್ತೆ. ಎಷ್ಟು ಸಲ ಹಾರುದು ಆ ಬಳ್ಳಿ ಬಪ್ಪದಿ ಕರೆಕ್ಟ್ ಟೈಮ್ ಮೇಲೆ ಹಾರ್ಕಲ್ಲ, ಸಾಕಯೋ ಅಭ್ಯ ಅಂದ್ರೆ ಕೈ ಕಾಲಿಗೆ ಆ ಬಳ್ಳಿ ಸಿಕ್ಕಿ ಬಿಡುತ್ತೆ, ನಾವು ಔಟ್ ಆಗಿ ಬಿಡುತ್ತೆ. ಹೆಂಗ್ ಅದನ್ನೆಲ್ಲ ಮೇಂಟೈನ್ ಮಾಡುದು? ವಾಟ್ ಈಸ್ ದ ಟ್ರಿಕ್ ದಟ್ ಯು ಆರ್ ಫಾಲೋಯಿಂಗ್? ಹೆಂಗದು
0: ಟ್ರಿಕ್ ಅಂದ್ರೆ, ಸ್ಕಿಪ್ಪಿಂಗ್ ಮಾಡ್ತಾ ಮಾಡ್ತಾ ಸ್ಟೆಮಿನಾ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ನಾರ್ಮಲ್ ಮನೇಲಿ ಮಾಡ್ದು ತಿಂತೀನಿ.
1: ಎಂತೆಲ್ಲ ತಿಂತೀರಿ? ವಾಟ್ ಇಸ್ ಯುವರ್ ಫುಡ್, ಡೈಲಿ ಫುಡ್ ಗೆ ಎಂತೆಲ್ಲ ಇರುತ್ತೆ?
0: ಫುಡ್ ದೋಸಾ ಇಡ್ಲಿ ಪಲಾವ್ ನಾರ್ಮಲ್.
1: ದೋಸಾ ಇಡ್ಲಿ ಪಲಾವ್, ಕೊಚ್ಚಕ್ಕಿ ಅನ್ನ, ಕೊಚ್ಚಕ್ಕಿ ಗಂಜಿ,
0: ಅನ್ನ
1: ಮತ್ ಬಂಗ್ಡಿ ಮೀನಾ ಇರುತ್ತೆ, ಮೀನ್ ಕೋಳಿ ಮೊಟ್ಟೆ
0: ಇರುತ್ತೆ, ಪ್ರೋಟೀನ್ ಎಲ್ಲ ಇರುತ್ತೆ,
1: ಅದೆಲ್ಲ ಇರುತ್ತೆ. ಮೊದಲ ತುಂಬಾ ಜಾಗ್ರತೆ ಮಾಡ್ತಾರೆ ಮಗನ ಫುಡ್ ಅಲ್ಲಿ ಇರ್ಬೇಕು ಅಂತ. ಈಗ ಸ್ಕಿಪ್ಪಿಂಗ್ 10 ನಿಮಿಷದಲ್ಲಿ 5,000 ಸಲ ಅಂದ್ರಲ್ಲ, ಇದೀಗ ಬುಕ್ ಆಫ್ ರೆಕಾರ್ಡ್? ಎಂತ ಬುಕ್ ಆಫ್ ರೆಕಾರ್ಡ್ ನೀವು ಮಾಡಿದ್ದು? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಅದು ಹ್ಯಾಂಗ್ ಮಾಡುದು, ಅದು ಎಲ್ಲಿ ಮಾಡುದು, ನೀವ್ ಅವ್ರಿಗೆ ಹೇಳುದು ಹೆಂಗ್, ಇದೆಲ್ಲ ಹ್ಯಾಂಗ್ ಗೊತ್ತಾಯ್ತು ಇನ್ಫಾರ್ಮೇಶನ್ ಎಲ್ಲ?
0: ಸ್ಟಾರ್ಟಿಂಗ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತುಂಬಾ ಫೇಮಸ್ ಇತ್ತಾ, ಅದಾದ್ಮೇಲೆ ನಮ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಕ್ ದೂರ ಅಂದ್ರೆ ಡೆಲ್ಲಿ ಅಲ್ಲಿಗೆಲ್ಲ ಹೋಗ್ಬೇಕಿತ್ತು, ಅಂದ್ರೆ ಆನ್ಲೈನ್ ಮಾಡೋಕ್ ಟ್ರೈ ಮಾಡ್ತಾ. ಅಲ್ಲಿ ಹೋದ್ರೆ ಡೆಲ್ಲಿ ಅಲ್ಲೆಲ್ಲ ಹೋದ್ರೆ ಆಫ್ಲೈನ್ ಅಲ್ಲಿ ನಮ್ಗೆ ಒಂದೇ ಟೈಮ್ ಮಾಡ್ಬೇಕು, ಅದ್ರಲ್ಲಿ ಸಕ್ಸಸ್ ಆಗುತ್ತೆ. ಆರ್ ಆನ್ಲೈನ್ ಅಲ್ಲಿ 3-4 ಸತಿ ಬೇರೆ ಬೇರೆ 30 ಸೆಕೆಂಡ್, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಎಲ್ಲ ಮಾಡ್ಬೇಕಾ ಆನ್ಲೈನ್ ಅಲ್ಲಿ. ಆದ್ರೆ ಅಮ್ಮ ಎಲ್ಲ ಡೆಲ್ಲಿಗೆಲ್ಲ ಹೋಗೋದ್ ಬೇಡ ಅಂದ್ರು, ಅದಕ್ಕೆ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ ನೆಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಆಮೇಲೆ ಆನ್ಲೈನ್ ಅಲ್ಲಿ
1: ಗೂಗಲ್ ಹೋಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಅಲ್ಲಿಂದ ನಂಬರ್ ಎಲ್ಲ ತಕೊಂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಯಾವತ್ತು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್?
0: ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2025
1: ಅಲ್ಲಿ, ಅಂದ್ರೆ ಹೋದ ವರ್ಷ. ಯಾವತ್ತು ಅಂದ್ರೆ ಮನೆಯಲ್ಲೇ ಮಾಡಿದ ಸ್ಕಿಪ್ಪಿಂಗ್?
0: ಮನೆಯಲ್ಲಿ ಅಂದ್ರೆ ಡ್ಯಾನ್ಸ್ ಕ್ಲಾಸ್.
1: ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅವ್ರು ನಿಮ್ಗೆ ಟೈಮ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ಕಾಂಬಕ್ಕೆಲ್ಲ ಜನ ಇರ್ತಾರೆ, ಹಾಗಾದ ಆತರ ಮಾಡ್ಕೊಂಡು ಮಾಡುದು. ಅದು ಒಂದ್ ಅಟೆಂಪ್ಟ್ ಗೆ ಆಯ್ತಾ?
0: ಇಲ್ಲ, ಸುಮಾರು ಅಟೆಂಪ್ಟ್ ಆಯ್ತು.
1: ಎಷ್ಟು ಅಟೆಂಪ್ಟ್ ಆಯ್ತು?
0: ನಾನು 3-4 ಅಟೆಂಪ್ಟ್ ಆಯ್ತು.
1: ಓಕೆ, ಎಷ್ಟು ಸಲ ಅದು ಗ್ಯಾಪ್ ಇರುತ್ತಾ ಅಥವಾ ಬೇರೆ ಬೇರೆ ಡೇಟ್ ಕೊಡ್ತಾರಾ? ಹ್ಯಾಂಗ
0: ಬೇರೆ ಬೇರೆ? ಅವ್ರು ಇಂಥ ಡೇಟಿಗೆ ಫಸ್ಟ್ 30 ಸೆಕೆಂಡ್ ವಿಡಿಯೋ ಒಂದ್ ದಿನ ಹೇಳ್ತಾರ, 30 ಸೆಕೆಂಡ್ ವಿಡಿಯೋ ಆದ್ಮೇಲೆ ಮತ್ತೆ 5 ದಿನ ಬಿಟ್ಟು 5 ಮಿನಿಟ್ಸ್ ವಿಡಿಯೋ.
1: ಅಲ್ಲ, ಅದು ವಿಡಿಯೋ ರೆಕಾರ್ಡ್ ಮಾಡಿ ಕಳ್ಸೋದು ಲೈವ್ ಅಲ್ಲೇ ಇರುತ್ತಾ?
0: ಲೈವ್
1: ಬೇಕಂತ. 30 ಸೆಕೆಂಡ್ಸ್ ವಿಡಿಯೋ, 30 ಸೆಕೆಂಡ್ಸ್ ಅಲ್ಲಿ ಎಷ್ಟು ಮಾಡೋಕಿದಿತ್ತು?
0: 30 ಸೆಕೆಂಡ್ ಅಲ್ಲಿ ನಾನು 110 ಮಾಡಿದ್ದೆ.
1: ಓಕೆ,
0: ಆಮೇಲೆ 5 ಮಿನಿಟ್ಸ್ ನಾ 2,000 ಮಾಡಿದ್ದೆ, 10 ಮಿನಿಟ್ಸ್ 5,000.
1: 5,000 10 ನಿಮಿಷದಲ್ಲಿ, ಅಡ್ಡಿಲ್ಲ ಮಾರಯ್ಯ. ಸಾಕಿರ್ದು ಇಲ್ಲಿಯ ಕಡೆಗೆ?
0: ಇಲ್ಲ ಅಂದ್ರೆ ನಾರ್ಮಲ್ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟೆಮಿನಾ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಸೊ ಯು ಹ್ಯಾವ್ ಸೋ ಮಚ್ ಸ್ಟೆಮಿನಾ, ಸೊ ಸ್ಟೆಮಿನಾ ಇಲ್ಲದ ಮಕ್ಕಳೆಲ್ಲ ಸ್ಕಿಪ್ಪಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀಯ ಅಲ್ದಾ? ನಂಗೆ ಎಂತ ಹೇಳೋದಿಲ್ಲ, 4 ಮಿನಿಟ್ ನಡೆದುಕೊಳ್ಳ, ಅಯ್ಯಬ್ಯೋ ನಂಗೆ ನಡುಕ್ ಆಗ್ತಿಲ್ಯೋ ಸಾಕಾಯ್ತೋ ಅಂತ ಹೇಳುವ ಈಗಿನ ಮಕ್ಕಳು ಸ್ಕಿಪ್ಪಿಂಗ್ ಮಾಡೋದು ಬೆಸ್ಟ್ ಅಂಡ್ ಇಟ್ ಇಸ್ ವೆರಿ ಸಿಂಪಲ್. ಸ್ಕಿಪ್ಪಿಂಗ್ ಮಾಡೋದಕ್ಕೆ 8 ಸಮ ಉಣಕ
0: ಇಲ್ಲ, ನಾರ್ಮಲ್ ಮೀಡಿಯಂ ತಿಂದ್ರೆ ಸಾಕ. ಸ್ಕಿಪ್ಪಿಂಗ್ ಮಾಡೋದ್ರೆ ಲೈಫ್ ಸ್ಪ್ಯಾನ್ ಎಲ್ಲ ಜಾಸ್ತಿ ಆಯ್ತು.
1: ಹೌದಾ? ಆದ್ರೂ ಉಂಡು ಕೂಡಲೇ ಮಾಡ್ಕ ಉಣ್ಕರ್ ಮುಂಚೆ ಮಾಡ್ಕ ಹ್ಯಾಂಗ
0: ಖಾಲಿ ಹೊಟ್ಟೆ ಮಾಡ್ಬೇಕು, ಅಷ್ಟೇ ಜಾಸ್ತಿ ಬೆನಿಫಿಟ್ ಅಲ್ಲಿ ಸಿಕ್ಕತ್ ನಮ್ಗೆ.
1: ಈಗ ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ಕ, ರಾತ್ರಿ ಮುನ್ಕ ಮುಂಚೆ ಕೊಣಿ?
0: ನಾನು ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ತೀನಿ, ಎದ್ದು ಕೂಡಲೇ ನೀರ್ ಕುಡ್ದು ಮಾಡ್ತೀನಿ. ಅದನ್ನ
1: ನೀರ್ ಕುಡ್ದು ಮಾಡುದು ಪ್ರತಿದಿನ? ಈಗಲೂ ಪ್ರತಿದಿನ?
0: ಈಗ ಗಿನ್ನಿಸ್ ರೆಕಾರ್ಡ್ ಗೆ ಮಾಡ್ಕೊಳ್ಳಿ ಅನ್ಕೊಂಡಿದ್ದೆ. ಅದಕ್ಕೆ
1: ಈಗ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡುದು, ಹೆಂಗ್ ಮಾಡುದು ಅಂತೆಲ್ಲ ಗೊತ್ತಿತ್ತಾ?
0: ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕಂತಿದ್ದೆ, ಈಗ ನೆಕ್ಸ್ಟ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತೀನಿ.
1: ಸೊ ವಾಟ್ ಆರ್ ದ ರೂಲ್ಸ್ ಫಾರ್ ದ ಗಿನ್ನಿಸ್ ರೆಕಾರ್ಡ್ ಅನ್ನೋದು ಗೊತ್ತಿದ್ದ?
0: ಗಿನ್ನಿಸ್ ರೆಕಾರ್ಡಿಂಗ್ ನಾನೀಗ 30 ಸೆಕೆಂಡ್ ಅಲ್ಲಿ 1 ಲೆಗ್ ಅಲ್ಲೇ ನಾನು 1,200 ಮಾಡ್ಬೇಕು.
1: 1 ಲೆಗ್ ಅಂದ್ರೆ ಒಂದ್ ಕಾಲ ಮೇಲೆ ಇಟ್ಕೊಂಡು ಒಂದ್ ಕಾಲ ಕೆಳಗೆ ಇಟ್ಕೊಂಡ ಟಂಕಲ್ ಅದ್ರಂಗೆ ಎಷ್ಟು ಮಾಡ್ಕ?
0: 200 in 30 ಸೆಕೆಂಡ್.
1: ಆಗ್ತದ
0: ಅಂದ್ರೆ ನಾನೀಗ 130-140 ಹೆಂಗ್ ಮಾಡ್ತೆ, ಇನ್ ಪ್ರಾಕ್ಟೀಸ್ ಮಾಡಿ ಮಾಡಿ 200 ಮಾಡೋಕ್ ಟ್ರೈ ಮಾಡ್ತೆ.
1: ಓಕೆ, ಅಂದ್ರೆ ಎಷ್ಟು ದಿನ ತಗೊಳ್ಬಹುದು ಇನ್ನು ಈ ಪ್ರಾಕ್ಟೀಸ್ ಗಳು?
0: ಇನ್ನೊಂದು 2-3 ಮಂತ್ಸ್.
1: 2-3 ಮಂತ್ಸ್, ಅಷ್ಟು ಟಾರ್ಗೆಟ್ ಇಟ್ಕೊಂಡು ಈಗ ಮಾಡ್ತಾ ಇದ್ರಿ ಈಗ ಟಂಕಲ್ ಹಾಕೊಂಡು ಸ್ಕಿಪ್ಪಿಂಗ್. ಓಕೆ, ವೆರಿ ನೈಸ್ ಬಟ್ ಗುಡ್. ಯಾಕೆಂದ್ರೆ ಇವತ್ತಿನ ನಿಮ್ಮಂತ ಮಕ್ಕಳು, ಈಗ 8ನೇ ಕ್ಲಾಸ್ ಹುಡುಗ ಧನುಷ್ ಶೆಟ್ಟಿ, ಸೊ ಸಮಸ್ಯೆ ಅಂತ ಕೇಂದ್ರೆ ಎಲ್ಲೂ ಬಾಡಿ ಎಕ್ಸರ್ಸೈಸ್ ಇಲ್ಲ. ಕೂಕಂಡ್ರು ಕೂಕಂಡಲ್ಲೇ ನಿತ್ಕೊಂಡ್ರು, ನಿತ್ಕೊಂಡಲ್ಲೇ ಆಚೆ ಕಾಲ್ ಹಾಕರ್ ಕಾರ್ ಬೇಕು ಬೈಕ್ ಬೇಕು ನೆಡು ಕೇಡಿಯ ತಿಂಬುದು ಅಯ್ಯೋ ಅದು ಬೇಡ ಇದು ಬೇಡ ನಂಗೆ ಹಚ್ಚಿರೋದಿಲ್ಲ ಹೆಚ್ಚಿರೋದಿಲ್ಲ. ಸೊ ಸ್ಟೆಮಿನಾ ಎಲ್ಲಿಂದ ಬತ್ತತ್ತು ಅಲ್ದ?
0: ಸ್ಟೆಮಿನಾ ಅಂದ್ರೆ ಅಮ್ಮ ನಂಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ, ಅಮ್ಮ ಮತ್ತೆ ಪಪ್ಪ ಇಬ್ರು ಡೈಲಿ ಬೆಳಗ್ಗೆ ಎನ್ಕರೇಜ್ ಮಾಡ್ತಾರೆ ಎಷ್ಟ್ ಮಾಡ್ದಾಳೆ ಅವ್ರು ಸುಮಾ ಇಂಟ್ರೆಸ್ಟ್ ತೋರಿಸ್ತಾರೆ.
1: ನಿಮ್ ಸ್ಟೆಮಿನಾ ಅವರೇ ಇಬ್ರು ಅಪ್ಪ ಅಮ್ಮ ಅಲ್ದ? ಅವ್ರು ಅಷ್ಟು ಸಪೋರ್ಟ್ ಮಾಡೋದಕ್ಕೆ. ಮತ್ತೊಂದು, ಆಗ 55 ಕೆಜಿ ಇದ್ರಲ್ಲ ನೀವು, ಯಾವ ವರ್ಷ ಅದಕ್ಕ ಎಷ್ಟು ವರ್ಷ?
0: 2022.
1: ಅಂದ್ರೆ ಅಷ್ಟೊತ್ತಿಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಷ್ಟೊತ್ತಿಗೆ 55 ಕೆಜಿ ಹೆವಿ ಇತ್ತು ವೆಯ್ಟ್. ಅದೆಲ್ಲ ಕರ್ಗಿದ್ದು ತಿಂದದ್ದು ಕೊಬ್ಬು ಕರ್ಗಿದ್ದು ಸ್ಕಿಪ್ಪಿಂಗ್ ಇಂದ ಅಲ್ಲ, ಕ್ರೆಡಿಟ್ ಗೋಸ್ ಟು ಸ್ಕಿಪ್ಪಿಂಗ್. ವೆರಿ ನೈಸ್. ಸೊ ಕೇಳುಗ್ರೆ ಇದು ತುಂಬಾ ತುಂಬಾ ಸಿಂಪಲ್ ಆಗಿರೋದು. ಸ್ಕಿಪ್ಪಿಂಗ್ ತುಂಬಾ ದುಡ್ಡು ಖರ್ಚು ಮಾಡೋದು ಬೇಡ, ದೊಡ್ಡ ದೊಡ್ಡ ಕೋಚ್ಗಳನ್ನ ಇಟ್ಕೊಂಬೇಡ, ದಿನ ನೀವು ಅಲ್ಲೆಲ್ಲೋ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಿಡುದು ಬೇಡ. ಮನೆಗೆ ಇದ್ದಲ್ಲೇ ಒಂದು ಸ್ಕಿಪ್ಪಿಂಗ್ ರೋಪ್ ಹಿಡ್ಕೊಂಡು ಅದನ್ನ ಹಾರಕ್ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಇಟ್ ಈಸ್ ವೆರಿ ಗುಡ್. ಅಂಡ್ ತುಂಬಾ ಖುಷಿಯೂ ಆಯ್ತು ಸ್ಕಿಪ್ಪಿಂಗ್ ಮಾಡಿದ್ಮೇಲೆ, ಅಲ್ಲ ಫ್ರೆಶ್ ಅನ್ಸುತ್ತೆ. ಗುಡ್ ಗುಡ್, ನನ್ಗೆ ಒಳ್ಳೇದಾಯ್ತು ಮರೆ ಬಂದದ್ದು ಅಂತ ಕೇಳಿ. ನನ್ನ ಮಕ್ಕಳಿಗೆ ನೆನಪು ಹೋಯ್ತು, ಅವತ್ತೆಲ್ಲ ಹಾರ್ತಿದ್ದಪ್ಪ ಈಗ ಹಾರೋದಿಲ್ಲ, ಈಗ ನಾನು ಹಾರದೆ ಜಾಸ್ತಿ ಆಯ್ತಲ್ಲ. ಸೊ ಇನ್ನು ಅವ್ರಿಗೆ ಇದೊಂದು ಮಾಡಿಸ್ಕ. ಅಂಡ್ ನಮ್ಮ ಕೇಳುಗರು ಯಾರೆಲ್ಲ ಕೇಂತಿದ್ರಿ, ನೀವು ಕೂಡ ನಿಮ್ಮ ಮಕ್ಕಳಿಗೆ ಸ್ಕಿಪ್ಪಿಂಗ್ ಪ್ರಾಕ್ಟೀಸ್ ಒಂದು ಮಾಡಿಸಿ. ಧನುಷ್ ಶೆಟ್ಟಿಯ ಇದೊಂದು ಸಲಹೆ ಅಲ್ಲ ನಮ್ಗೆಲ್ಲ? ವೆರಿ ನೈಸ್. ಅದ್ರ ಒಟ್ಟಿಗೆ ಈಗ ಕರಾಟೆ, ಎಸ್, ಕಿಕ್ ಬಾಕ್ಸಿಂಗ್ ಕಾರಣ ಆದದ್ದೇ ಕರಾಟೆ. ಈ ಕರಾಟೆ ಬಗ್ಗೆ ಹೇಳಿ.
0: ಕರಾಟೆ ನಂಗೆ ಸ್ಟಾರ್ಟಿಂಗ್ ಫಿಸಿಕಲ್ ಆಕ್ಟಿವಿಟೀಸ್ ಫೈಟಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತಂತ ಅಮ್ಮನೇ ಅಬ್ಸರ್ವ್ ಮಾಡಿದ್ರು ನಾನು ಇದ್ರೆಲ್ಲ ಇಂಟ್ರೆಸ್ಟ್
1: ತೋರಿಸಿದ್ದೀನಿ. ಎಲ್ಲೊಟ್ಟಿಗೆ ಉಳ್ಕೊಂತಿದ್ದೆ
0: ಹಂಗಂದ್ರೆ ನಂಗೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಅದ್ ನಂಗೆ ಬಾಡಿ ಇಂದ ಬಿಲ್ಡಿಂಗ್ ಹಂಗೆ ಇಷ್ಟ ಆಯ್ತಾ ಮುಂಚೆ. ಅಮ್ಮ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಕರಾಟೆ ಕ್ಲಾಸಿ ಹಾಕಿದ್ರ. ಆಮೇಲೆ ಕರಾಟೆ ಓಪನ್ ನ್ಯಾಷನಲ್ ಮ್ಯಾಚ್ ಎಲ್ಲ ಆಡ್ತಿದ್ದೆ.
1: ಓಪನ್ ನ್ಯಾಷನಲ್ ಮ್ಯಾಚ್
0: ಫೆಡರೇಷನ್ ಅವರೇ ಆರ್ಗನೈಸ್ ಮಾಡೋದು, ಅದಕ್ಕೆ ಸ್ಟೇಟ್ ಡಿಸ್ಟ್ರಿಕ್ಟ್ ಎಲ್ಲ ಆಡ್ಬೇಕಂದ್ರೆ ಡೈರೆಕ್ಟ್ ನ್ಯಾಷನಲ್ ಆಡ್ಬೋದು.
1: ಓಹೋ, ಇದೆಲ್ಲ ಯಾವ್ದು ಆಡು ಬೇಡ, ಸೀದಾ ನ್ಯಾಷನಲ್ ಲೆವೆಲ್ಗೆ ಆಟ ಆಡುದು. ಓಕೆ,
0: ಅದೆಲ್ಲ ಆಡ್ತಿದ್ದೆ. ಅದಾದ್ಮೇಲೆ ಕರಾಟೆ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಬ್ಲಾಕ್ ಬೆಲ್ಟ್ ಆಯ್ತು.
1: ಬ್ಲಾಕ್ ಬೆಲ್ಟ್ಗೆ ಎಷ್ಟು ಟೈಮ್ ತಗೊಂತು?
0: ಬ್ಲಾಕ್ ಬೆಲ್ಟ್ಗೆ 5 ಇಯರ್ಸ್.
1: 5 ಇಯರ್ಸ್ ಬೇಕಾಯ್ತು. ಯಾವ ವರ್ಷ ಕರಾಟೆ ಶುರು ಮಾಡೋದು? ಎಷ್ಟು
0: ಕರಾಟೆ ನಾನು 2021-22
1: ಅಂದ್ರೆ ಎಷ್ಟು ವರ್ಷ ಆಗ? 3ನೇ ಕ್ಲಾಸ್ 4ನೇ ಕ್ಲಾಸ್ ಅಷ್ಟದಿಂದ ಶುರು ಮಾಡಿದ್ದು. ಈಗ 5 ವರ್ಷದ ನಂತರ ನಿಮ್ಗೆ ಬ್ಲಾಕ್ ಬೆಲ್ಟ್ ಸಿಕ್ತು, ಆ ನಂತರ ಏನ್ ಡೆವಲಪ್ಮೆಂಟ್ ಆಯ್ತು?
0: ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಾನು ಬೇರೆಯವರಿಗೆಲ್ಲ ಸ್ವಲ್ಪ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ.
1: ಈಗಲೇ
0: ಈಗ ಅಂದ್ರೆ ಅಶೋಕ್ ಸರ್ ಇರ್ತಾರೆ ನಮ್ ಸರ್, ಅವ್ರು ಅಬ್ಸರ್ವ್ ಮಾಡ್ತಾರೆ, ಅವರೇ ಹೇಳ್ತಾರೆ ಬೇರೆಯವರಿಗೆಲ್ಲ ಹಿಂಗ್ ಹೇಳ್ಕೊಡು ಅಂತೆಲ್ಲ.
1: ಈ ಮಗು ಒಡ್ಡಿಲ್ಲ ಮಾರ್ರೆ.
0: ಅದಾದ್ಮೇಲೆ ನಾ ರೆಫ್ರಿ ಎಲ್ಲ ಮಾಡ್ತೀನಿ ಮ್ಯಾಚಸ್ ಅಲ್ಲಿ.
1: ಮಕ್ಕಳ ಮ್ಯಾಚ ದೊಡ್ಡವ್ರ ಮ್ಯಾಚ?
0: ಸಣ್ಣವ್ರು.
1: ನಿಮ್ಮ ವಯಸ್ಸಿನ
0: ನನ್ಗಿಂತ ಸ್ವಲ್ಪ ಸಣ್ಣವ್ರು.
1: ಚಿಕ್ಕವರಿಗೆ ರೆಫ್ರಿ ಬೇರೆ, ಬ್ಲಾಕ್ ಬೆಲ್ಟ್ ಆಯ್ತು. ಅದ್ರ ನಂತರ ಎಂತ ಆಯ್ತು? ಬೇರೆ ಎಂತಾರು ಆಯ್ತಾ?
0: ಇಲ್ಲ, ಈಗ ಇದೇ ಈ ವರ್ಷ ಬ್ಲಾಕ್ ಬೆಲ್ಟ್ ಅದ್.
1: ಈ ವರ್ಷ ಆದಷ್ಟೇ ಈ ಬ್ಲಾಕ್ ಬೆಲ್ಟ್ ಅನ್ನೋದು ಎಷ್ಟು ಖುಷಿ ಕೊಡುದು. ನಂಗೆಲ್ಲೂ ಬೆಲ್ಟ್ ತೋರುದಿಲ್ಲ, ಹೂಡಿಯಲ್ಲಿದ್ದೊಂದು ಕಪ್ಪು ಬಳ್ಳಿ ತೋರ್ತಿದ್ ಬಿಟ್ರೆ ಬೆಲ್ಟ್ ತೋರುದಿಲ್ಲ. ಆದ್ರೆ ಈ ಬ್ಲಾಕ್ ಬೆಲ್ಟ್ ಸಿಕ್ಕಿದ್ದು ಕರಾಟೆಯಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯ್ತು, ಅಥವಾ ಅದು ಎಷ್ಟು ನಿಮ್ಮ ಈಗಿನ ಏನೆಲ್ಲ ಆಗ್ತಿದೆಲ್ಲ ಅಡ್ವೆಂಚರ್ಗಳು ಅದಕ್ಕೆ ಎಷ್ಟು ಆಡ್ ಮಾಡ್ತು?
0: ಬ್ಲಾಕ್ ಬೆಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಕರಾಟೆಯಲ್ಲಿ. ಬ್ಲಾಕ್ ಬೆಲ್ಟ್ ಇದ್ರೆ ನಮ್ಗೆ ರೆಫ್ರಿ ಮಾಡ್ಬೋದು, ಬೇರೆಯವ್ರಿಗೆ ಕ್ಲಾಸ್ ಹೇಳ್ಕೊಡ್ಬೋದು, ಹಂಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಕರಾಟೆಯಲ್ಲಿ. ಮೇನ್ ಆಗಿ ಅಶೋಕ್ ಸರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದು, ನಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು.
1: ಥ್ಯಾಂಕ್ಸ್ ಅಲ್ಲ ಅದು, ಥ್ಯಾಂಕ್ಸ್
0: ಥ್ಯಾಂಕ್ಸ್.
1: ಅಶೋಕ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂತ ನಮ್ಮ ಧನುಷ್ ಶೆಟ್ಟಿ ಹೇಳ್ತಿದ್ದಾರೆ. ಒಂದ್ ಒಳ್ಳೆ ಗುರು ಸಿಕ್ಕರ್ ಕಾಣಿ, ಅದ್ ಹ್ಯಾಂಗಲ್ಲ ನಮ್ಮ ವ್ಯಕ್ತಿತ್ವ ಮೋಲ್ಡ್ ಆತ ಹೊತ್ತಲ್ದ. ಪಾಪ ಆ ಮಗುಗೆ ಕರಾಟೆ ಕಿಕ್ ಬಾಕ್ಸಿಂಗ್ ಎಲ್ಲದಕ್ಕೂ ಸ್ಫೂರ್ತಿ ಅವ್ರ ಅಶೋಕ್ ಸರ್ ಆದ್ರು. ಸರ್ ನೀವೆಲ್ಲೇ ಇರ್ಲಿ ನಿಮ್ಗೊಂದು ಧನ್ಯವಾದ, ನಮ್ ಕಡೆಯಿಂದ ಕೂಡ ಈ ತರ ಗುರುಗಳಿರ್ಲಿ ಮಕ್ಳಿಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳ್ತಾ. ಸೊ ಧನುಷ್ ಶೆಟ್ಟಿ ಅವರ ಈಗ ಕಿಕ್ ಬಾಕ್ಸಿಂಗ್ ಆಯ್ತು, ಕರಾಟೆ ಆಯ್ತು, ಸ್ಕಿಪ್ಪಿಂಗ್ ಆಯ್ತು, ಆಮೇಲೆ ನಿಮ್ಗೆ ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್ ಅಂತ ಒಂದ್ ಬಂತಮ್ರಲ್ಲ, ಅದೇ ಅಂತದ
0: ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್ ಅಂದ್ರೆ
1: ಇಂಡಿಯಾ ಫ್ಯಾಷನ್.
0: ಅದರಲ್ಲಿ ನಾವು ನಮ್ ಎಲ್ಲ ಅಂದ್ರೆ ನಾವು ಯಾವ್ದೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದೀವಿ ಎಲ್ಲದ್ರ ಸರ್ಟಿಫಿಕೇಟ್ PDF ಎಲ್ಲ ಕಳಿಸ್ಬೇಕು ಅವರಿಗೆ. ಎಲ್ಲ ಸರ್ಟಿಫಿಕೇಟ್ ನೋಡಿ ಯಾರ್ದೆಲ್ಲ ಜಾಸ್ತಿ ಪ್ರೈಸ್ ಇದೆ ಅಂತ ತುಂಬಾ ಜನ ಸೆಲೆಕ್ಟ್ ಮಾಡ್ತಾರೆ ಸ್ವಲ್ಪ ಜನ. ಆ ಸ್ವಲ್ಪ ಜನಕ್ಕೆ ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್ ಸಿಕ್ಕತ್ತೆ.
1: ಓ, ನೀವು ಇಷ್ಟರಲ್ಲಿ ಏನೆಲ್ಲ ಅಚೀವ್ ಮಾಡಿದಿರಿ ನಿಮ್ಮ ಈ ಚಿಕ್ಕ ವಯಸ್ಸಿಗೆ, ಅದ್ರಲ್ಲಿ ಏನೋ ಸರ್ಟಿಫಿಕೇಟ್ ಅದನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದ್ರಲ್ಲಿ ನೀವು ಸೆಲೆಕ್ಟ್ ಆಗ್ತದೆ. ಇದಕ್ಕೆಲ್ಲ ಯಾರು ಇನಿಷಿಯೇಟ್ ಮಾಡುದು? ಹಿಂಗೊಂದು ಇತ್ತ ಗೊತ್ತಾದ ಯಾರ ಹೇಳದ್ಯಾರ ಗೊತ್ತಾದದ್ದು ಯಾರಿಗೆ ಹೆಂಗದು ಅಂತ?
0: ಅಮ್ಮ ಅಂದ್ರೆ ಸುಮಾ ಅವ ಎಲ್ಲ ಕಾಂಪಿಟೇಷನ್ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಅಮ್ಮ
1: ರಿಸರ್ಚರ್ ಆಯ್ಕಿದಿತ್ತು ಆಕ್ಚುಲಿ ಅಲ್ದ. ಅಮ್ಮನ ಹೆಸರು ದೀಪಾ.
0: ದೀಪಾ.
1: ಅಪ್ಪನ ಹೆಸರು
0: ಆನಂದ್.
1: ಆನಂದ್, ಓಕೆ, ದೀಪಾನಂದ. ಆಯ್ತು, ಹಾ ಹೇಳಿ.
0: ಆಮೇಲೆ ಅಮ್ಮಂಗ್ ತುಂಬಾ ಇಂಟ್ರೆಸ್ಟ್ ಇದೆ ನಾ ಎಲ್ಲ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಅಮ್ಮ ಅಂದ್ರೆ ಇಂಡಿಯಾ ಸ್ಟಾರ್ ಫ್ಯಾಷನ್ ಅವಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎಲ್ಲ ತುಂಬಾ ಹುಡುಕ್ತಿರ್ತಾರೆ ಅವ್ರ ಮೊಬೈಲ್ ಅಲ್ಲಿ. ಅದಾದ್ಮೇಲೆ ಅದಿದೆ ಅಂತ ಗೊತ್ತಾಗತ್ತ, ಆಮೇಲೆ ನಂಗೆ ಹೇಳ್ತಾರೆ.
1: ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಇದೆಲ್ಲ ನಿಮ್ಮ ಅಮ್ಮ ನನಸಾಗದ ಕನಸು ಅಂತ. ಅಮ್ಮನಿಗೆ ಯಾವ್ದೊಂದು ರೆಕಾರ್ಡ್ ಮಾಡ್ಕೊಂಡಿದ್ದ ಅದೆಲ್ಲ ಎಂತ ಆಯಿಲ್ ಅಂತ ಹೇಳಿ ಮಗನ ಮೂಲಕ ಈಗ ಆಸೆ ಆ ಕನಸನ್ನ ನನಸು ಮಾಡ್ಕೊಂಡ್. ನಿಮ್ಗೂ ಆಗ ಅನ್ಸುತ್ತ?
0: ಅನ್ಸುತ್
1: ಅಲ್ದಾ? ಅಂತದೊಂದು ಅಭ್ಯ ಸಿಕ್ಕದ ಒಳ್ಳೆ ಆಯ್ತಲ್ಲ.
0: ಪಪ್ಪಂಗು ಮುಂಚೆ ಅನ್ಸ್ತಿತ್ತು ರೆಕಾರ್ಡ್ ಎಲ್ಲ ಮಾಡ್ಕಂತ,
1: ಅವ್ರಿಗನ್ಸುತ್ತ? ವೆರಿ ನೈಸ್. ಓಕೆ, ಹಾ. ಸೊ ಹಂಗಾಗಿ ಅಪ್ಪ ಅಮ್ಮ ಇಬ್ರು ರೆಕಾರ್ಡ್ ಮಾಡ್ಕೊಂಡ್ಕೊಂಡ್ಗೆ ರೆಕಾರ್ಡ್ ಮಾಡೋ ಮಗನೇ ಹುಟ್ಟದ್. ಸೊ ಫುಲ್ ರೆಕಾರ್ಡ್ ಮೇಲೆ ರೆಕಾರ್ಡ್, ರೆಕಾರ್ಡ್ ಮೇಲೆ ರೆಕಾರ್ಡ್, ರೆಕಾರ್ಡ್ ಮೇಲೆ ರೆಕಾರ್ಡ್. ಈಗ ಧನುಷ್ ಶೆಟ್ಟಿ ಅವರು ಇನ್ನೊಂದು ಗಿನ್ನಿಸ್ ರೆಕಾರ್ಡ್ಗೆ ತಯಾರಿ ಮಾಡ್ತಿದ್ದಾರೆ ಅಲ್ಲ. ಇದೆಲ್ಲ ಬಿಟ್ಟು ಮಗ ಬೇರೆ ಏನೆಲ್ಲ ಹವ್ಯಾಸಗಳಿದಾವೆ?
0: ಡ್ರಾಯಿಂಗ್ ಮತ್ತೆ ಸ್ಟೋರಿ ಟೆಲಿಂಗ್, ಫ್ಯಾನ್ಸಿ ಡ್ರೆಸ್.
1: ಫ್ಯಾನ್ಸಿ ಡ್ರೆಸ್ ಶಾಲೆಗೆ ಮಾಡುದಾ?
0: ಫ್ಯಾನ್ಸಿ ಡ್ರೆಸ್ ನಾನ್ ಚಿಕ್ಕವನ್ ಇಪ್ಪತ್ತಿ ಅಮ್ಮ ಎಲ್ಲ ಹಾಕ್ತಿದ್ ನಂಗೆ ಪ್ರೈಸ್ ಬಂದಿತ್ತು ತುಂಬಾ.
1: ಯಾವ್ದೆಲ್ಲ ವೇಷ?
0: ಕೃಷ್ಣಂದು, ಗಣೇಶಂದು, ಅದ್ ನಾರ್ಮಲ್.
1: ಕೃಷ್ಣ ಗಣೇಶ ನಾರ್ಮಲ್. ಓಕೆ. ಸೊ ಈಗ ಡ್ರಾಯಿಂಗ್ ಆದ್ರೆ ಯಾವ ತರ?
0: ಡ್ರಾಯಿಂಗ್ ಅಂದ್ರೆ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಇರುತ್ತೆ, ನಾವೊಂದ್ಸೆ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಬಂದೆ ಡ್ರಾಯಿಂಗ್.
1: ಹೌದಾ? ಎಂತ ಚಿತ್ರ ಬಿಡಿಸಿದ್ದೆ?
0: ಡ್ರಾಯಿಂಗ್ ನೇಚರ್ ಇದು, ಆನಿಮಲ್ಸ್ ಎಲ್ಲ.
1: ಹಾ, ಸೋ ನೈಸ್. ಓಕೆ, ಅನಿಮಲ್ಸ್, ನೇಚರ್ ಇದ್ದದೆಲ್ಲ ಚಿತ್ರ. ಈಗಲೂ ಚಿತ್ರ ಬಿಡಿಸ್ತಾ ಇರ್ತಾರೆ?
0: ಈಗಲೂ ಬಿಡಿಸ್ತೇವೆ.
1: ಕ್ಲಾಸಿಗೆ ಹೋಗಿ ಕಲ್ತದೆ ಇಲ್ಲ ತಮ್ಮ?
0: ಇಲ್ಲ, ನಾರ್ಮಲ್ ನಮ್ ಸ್ಕೂಲ್ ಅಲ್ಲೇ ಡ್ರಾಯಿಂಗ್ ಎಲ್ಲ ಇದೆ.
1: ಹಾ, ಅದ ಡ್ರಾಯಿಂಗ್ ಮಾಡೋದು. ಆ ಕ್ರಿಯೇಟಿವ್ ಫೀಲ್ಡ್ ಅಲ್ಲೂ ಇದ್ರಿ, ಸ್ಪೋರ್ಟ್ಸ್ ಮಾತ್ರ ಅಲ್ಲ. ಸೊ ಈ ಸ್ಪೋರ್ಟ್ಸ್ ಫೀಲ್ಡ್ ಸ್ಪೆಷಲಿ ನಿಮ್ಮ ಆರೋಗ್ಯಕ್ಕೆ ಅದೆಷ್ಟು ಸಹಾಯ ಮಾಡಿದೆ?
0: ತುಂಬಾ ಫಿಟ್ ಆಗಿದ್ದೀನಿ. ಮುಂಚೆ ಎಲ್ಲ ಹೆವಿ ವೆಯ್ಟ್ ಇರೋರಿಗೆಲ್ಲ ಎಕ್ಸರ್ಸೈಸ್ ಮಾಡೋದೆಲ್ಲ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ. ಸ್ಕಿಪ್ಪಿಂಗ್ ಮೈನ್ ಆಗಿ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ.
1: ಮತ್ತೆ ಹೆಲ್ದಿ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಮೈಂಡ್ ಸೌಂಡ್ ಆಯ್ತು, ಬಾಡಿಯು ಸೌಂಡ್ ಆಯ್ತು. ಸೊ ಅದಕ್ಕೆ ನೀವು ತುಂಬಾ ಸೌಂಡ್ ಮಾಡ್ತಾ ಇದ್ರಿ ಈಗ ಅಲ್ಲ. ಸೊ ಈಗ ನಾ ಕೇಂಬುದು ಎಷ್ಟು ಗಂಟೆ ಬೆಳಗತ್ತಿಗೆ ಹೇಳುದು ನಿಮ್ ದಿನಚರಿ ಹೆಂಗ್ ಶುರುವಾತ?
0: ಬೆಳಗ್ಗೆ ಅಂತ 6 ಗಂಟೆಗೆ ಹೇಳ್ತೆ, ಅದಾದ್ಮೇಲೆ ನೀರ್ ಕುಡ್ದು ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ತೇವೆ. ಸ್ಟಾರ್ಟಿಂಗ್
1: ಎಂತೆಲ್ಲ ಎಕ್ಸರ್ಸೈಸ್? ವಾರ್ಮ್ಅಪ್ ಎಕ್ಸರ್ಸೈಸ್.
0: ವಾರ್ಮ್ಅಪ್ ಎಕ್ಸರ್ಸೈಸ್.
1: ಓಕೆ.
0: ಅದಾದ್ಮೇಲೆ ಸ್ಕಿಪ್ಪಿಂಗ್ ಮಾಡ್ತೆ, ಕರಾಟೆ ಪ್ರಾಕ್ಟೀಸ್ ಮಾಡ್ತೆ, ಅದಾದ್ಮೇಲೆ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್.
1: ವೆರಿ ನೈಸ್. ಬೆಳಿಗ್ಗೆ ಇಷ್ಟ ಪ್ರಾಕ್ಟೀಸ್ ಮಾಡಿ ಶಾಲೆಗೆ ಹೊರಡುದಾ? ಎಷ್ಟು ಗಂಟೆ ಶಾಲೆಗೆ ಹೋಗುದು?
0: ಶಾಲೆ ಇದು ಬಸ್ ಮನೆ ಹತ್ರ 8:30.
1: ಅಷ್ಟರಲ್ಲಿ ರೆಡಿ? ಕೇಳಿ ಮಕ್ಕಳೇ ಎಲ್ಲ ಕೇಳ್ಕಣಿ, ಬೆಳಿಗ್ಗೆ ಹಾಸಿಗಿಂದ ಎದ್ದು ಎಳದ ನಿಮ್ಮನ್ನ ಹೊರಡ್ಸೋತಿಗೆ ಸಾಕು ಆಗಿರತ್ತೆ. ಆದ್ರೆ ಧನುಷ್ ಶೆಟ್ಟಿ 6 ಗಂಟೆಗೆ ಎದ್ದು ತಾನೇ ಎಲ್ಲ ಪ್ರಾಕ್ಟೀಸ್ ಗಳನ್ನ ಮುಗಿಸ್ಕೊಂಡು ಶಾಲೆಗೆ ರೆಡಿ ಆಗಿ ಹೋಗ್ಬೋದು. ಮತ್ತೆ ಪುಸ್ತಕ ಮುಟ್ಟುದು ಎಷ್ಟೊತ್ತಿಗೆ?
0: ಅದ್ ನೈಟ್ ಸ್ಕೂಲಿಂದ ಬಂದು.
1: ಎಷ್ಟು ಶಾಲೆಯಿಂದ ಬಪ್ಪುದು?
0: ಶಾಲೆಯಿಂದ ಬಪ್ಪತ್ತಿಗೆ 4:45 ಅತ್ತ. 4:45 ಬಂದು ಫ್ರೆಶ್ ಅಪ್ ಆಗಿ ತಿಂದೆಲ್ಲ ಸ್ವಲ್ಪ ಅಜ್ಜಿಗೆ ಹೆಲ್ಪ್ ಮಾಡ್ತೆ ಫಾರ್ಮಲ್ ಎಲ್ಲ.
1: ಅಜ್ಜಿಗೆ ಎಂತ ಹೆಲ್ಪ್? ಅಜ್ಜಿ ಕರಾಟೆ ಕಲಿತಿದ್ರ?
0: ಇಲ್ಲ ಇಲ್ಲ.
1: ಮತ್ತೆ
0: ಅವ್ರದ್ದು ಗಂಟೆ ಎಲ್ಲ ಇತ್ತ.
1: ಇದು ಇಂಟ್ರೆಸ್ಟಿಂಗ್.
0: ಅವರಿಗೆ ಫಸ್ಟ್ ಬಂದ್ರ ಗತಿ ಹುಲ್ ಕೊಯ್ದಿರ್ತರು, ಅದನ್ನೆಲ್ಲ ಅವ್ರಿಗೆ ಮನೆಗೆಲ್ಲ ತಪ್ಪ ಹೆಲ್ಪ್ ಮಾಡ್ತೇವೆ ಹೊತ್ಕೊಂಡು.
1: ವೆರಿ ನೈಸ್. ಗೆದ್ದಿ ಬದಿ ಹಂಚ್ಕೊಂಡು ಬದಿದೆಲ್ಲ ಅಜ್ಜಿ ಹುಲ್ ಕೊಯ್ದಿರ್ತರ. ಮೊಮ್ಮಗ ಧನುಷ್ ಶೆಟ್ಟಿ ಹೋಗಿ ಹೊತ್ಕೊಬಪ್ಪದ? ಹೊತ್ಕೊಬಪ್ಪದ, ಚೆಂಚ್ಕೊಬ್ದಲ್ಲ,
0: ಅಲ್ಲ
1: ಹೊತ್ಕೊಬಪ್ಪದ. ಓಕೆ, ಆಮೇಲೆ
0: ಅದಾದ್ಮೇಲೆ ಹಟ್ಟಿ ಸಗಣಿ ಎಲ್ಲ ತೆಗಿರುತ್ತ, ಅದನ್ನೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೆ.
1: ಮಾಡಿರಿ ಚಪ್ಪಾಳೆ ಹೆಡ್ಗೆ ಎಲ್ಲ ಹಿಡಿದ ತಾವು? ವೆರಿ ಗುಡ್. ಹಾ,
0: ಅದಾದ್ಮೇಲೆ ಹೋಮ್ ವರ್ಕ್ ಎಲ್ಲ ಮುಗಿಸಿ ಓದ್ತೀನಿ. ಓದೆಲ್ಲ ಆದ್ಮೇಲೆ ಅವ್ರೆಲ್ಲ ಸೀರಿಯಲ್ ನೋಡ್ತಿರ್ತಾರೆ, ಅವ್ರದ್ದು ಸ್ವಲ್ಪ ನೋಡ್ತೆ.
1: ಯಾವ ಸೀರಿಯಲ್ ಮಗ?
0: ಅವರು ಕರ್ಣ ಆತರ ಎಲ್ಲ,
1: ಕರ್ಣ ಅರ್ಜುನ್ ಎಲ್ಲ ಕಾಂತಿರ್ತಾರೆ ಅಜ್ಜಿ ಅಮ್ಮ ಎಲ್ಲ. ನೀವ್ ಒಂಚೂರು ಅವ್ರ ಬುಡದ ಕೂಕೊಂಡು ಒಂಚೂರು ಕಣ್ ಕಾಂಬದ, ಇದು ಎಂಟರ್ಟೈನ್ಮೆಂಟ್. ಹಂಗಾರ ನಾ ಕೇಂದ್ರ ಧನುಷ್ ಶೆಟ್ಟಿ ಅವ್ರು ಮೊಬೈಲ್ ಮುಟ್ಟುದಿಲ್ವಾ?
0: ಮೊಬೈಲ್ ಅಮ್ಮ ಸಂಡೆ ಕೊಡ್ತಾರಷ್ಟೇ.
1: ಸಂಡೆ ಇದು ಅಮ್ಮಂದು ಪ್ರಿಸ್ಕ್ರೈಬ್ ಟೈಮ್, ಸಂಡೆ ಮಾತ್ರ. ಎಷ್ಟೊತ್ತು ಸಂಡೆ?
0: ಸಂಡೆ ಹಾಫ್ ಎನ್ ಅವರ್.
1: ಹಾಫ್ ಎನ್ ಅವರ್? ಹಾಫ್ ಎನ್ ಅವರ್ ಅಂದ್ರೆ ಹಾಫ್ ಎನ್ ಅವರ್, ಅರ್ಧ ಗಂಟೆ ಕೊಸ್ಕೊಂಡು ಹಾಪದೆ. ಮೊಬೈಲ್ ಸಿಕ್ರಿ ಅಂತ ಕಾಮ್ದ?
0: ಮೊಬೈಲ್ ಅಲ್ಲಿ ಕರಾಟೆ ಮೂವ್ಸ್ ಎಲ್ಲ ಫೈಟ್ ಎಲ್ಲ ಬೇರೆ
1: ಅಲ್ಲೂ ಅದನ್ನೇ ಕಾಮ್, ಕರಾಟೆ ಮೂವ್ಸ್ ಅದೆಲ್ಲ ಕಾಮ್ದ? ಕೇಳಿ ಮಕ್ಕಳೇ ಒಂಚೂರು ಕೇಳಿ, ಆ ಮಗಿನ ಒಂಚೂರು ಕಾಣಿ. ಮೊಬೈಲ್ ಅಮ್ಮ ಆದಿತ್ಯವಾರ ಅರ್ಧ ಗಂಟೆ ಕೊಟ್ರು, ಅದ್ರಲ್ಲೂ ಕರಾಟೆ ಕಾಮ್ದು. ವೆರಿ ಗುಡ್. ಪಿಕ್ಚರ್ ಕಾಂಬದ, ರೀಲ್ಸ್ ಕಾಂಬದ, ಮತ್ತೊಂದು ಗೇಮ್ಸ್ ಆಡುದು, ಅದೆಲ್ಲ ಇಲ್ಲಿಯಾ?
0: ಗೇಮ್ಸ್ ಅಂದ್ರೆ ನಾರ್ಮಲ್ ಸ್ಕೂಲ್ ಅಲ್ಲಿ ಕ್ರಿಕೆಟ್ ಎಲ್ಲ ಆಡುತ್ತೆ.
1: ಅಲ್ಲ ಅಲ್ಲ ಅಲ್ಲ, ಈ ಮೊಬೈಲ್ ಗೇಮ್ಸ್ ನಾನ್ ನೆನ್ಪ್ ಮಾಡ್ದೆ ಅಂತ ಹೇಳ್ಬೇಡ. ಈ ಮೊಬೈಲ್ ಗೇಮ್ಸ್ ಹಾಂಗಿದೆಲ್ಲ ಇಲ್ಲಿ
0: ಆಡಿಲ್ಲ?
1: ಮುತ್ತಿನಂತ ಹುಡುಗ, ಚಿನ್ನದಂತ ಹುಡುಗ. ಹಾ, ಅದೆಲ್ಲ ಖುಷಿ ಆದ್ ನಂಗೆ ಎಂತ ಗೊತ್ತಾ ಧನುಷ್? ಅಜ್ಜಿಗೆ ಹೆಲ್ಪ್ ಮಾಡೋದು, ಅಜ್ಜಿ ಹುಲ್ಲು ಕೊಯ್ದ್ರೆ ಅದನ್ನ ಹೊತ್ಕೊಬಪ್ಪೋದಿಲ್ಲ, ದನಿನ ಸಗಣಿ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಮಾಡೋದು. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಈಗ ವಂಡರ್ ಅಲ್ಲಿ ಇಪ್ಪದ ನೀವು, ಕೃಷಿ ಕುಟುಂಬ, ಅದೊಂದು ಆ ಕೃಷಿ ಮೇಲಿನ ಪ್ರೀತಿ ಆ ಮಗಿಗೆ ಬೆಳೆಸದಿತ್ತಲ್ಲ, ಅದಕ್ಕಂತೂ ಚಪ್ಪಾಳೆ ಅಂತೂ ನನ್ ಕಡೆಯಿಂದ ಇದ್ದೇ ಇದೆ. ಈ ಪ್ರೀತಿ ಹಂಗೆ ಇರ್ಲಿ ಮಗ, ಕೃಷಿ ಮಾತ್ರ ನಮ್ಮನ್ನ ಲಾಸ್ಟ್ ತನಕ ಲಾಯ್ಕಿ ಇಡುದು. ನಾಳೆ ಎಂತಾದ್ರೂ ಎಲ್ಲರೂ ಉಂಬುಕು ಬೇಕಲ್ಲ, ಕೂಳ ಅಕ್ಕಿ ಬೇಕು, ಅನ್ನ ಬೇಕು. ಸೊ ಗೆದ್ದಿ ಬದಿಗೆ ಎಲ್ಲರೂ ಹೊಯ್ಕೆ ಆಯ್ತು. ದಟ್ಸ್ ಅ ಗುಡ್ ಹ್ಯಾಬಿಟ್ ಯು ಹ್ಯಾವ್. ತುಂಬಾ ಖುಷಿ ಆಯ್ತು. ಈಗ ಅಕಾಡೆಮಿಕ್ಸ್ ಅಲ್ಲಿ ಓದೋದ್ರಲ್ಲಿ ಧನುಷ್ ಹೆಂಗೆ?
0: ಓದ್ರಲ್ಲೆಲ್ಲ 98%.
1: ವಿದ್ಯಾರಣ್ಯ ಶಾಲೆ 98 ಅರ್ರೆ ಎಷ್ಟೊತ್ತಿಗೆ ಓದುದಣ್ಣ?
0: ಓದುದು 1.5 hours ನೈಟ್ ಬಂದು.
1: ಎಷ್ಟು ಗಂಟೆ ಅದು, ಹೆಂಗೆ ಅದು ಶೆಡ್ಯೂಲ್? ಹೆಂಗೆ
0: ಶೆಡ್ಯೂಲ್ ಅಂದ್ರೆ, ಮನೆಗೆ ಬಂದು ಟಿಫಿನ್ ಎಲ್ಲ ಮಾಡಿ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಅಜ್ಜಿಗೆ, ಒಂದೊಂದು 7 o'clock ಓದಕ್ ಕೂಕೊಂಡ್ರೆ 8:30 ಓದಿ. ಅದು
1: ಅಮ್ಮ ಒಟ್ಟಿಗೆ ಬೇಕಾ ಇಲ್ಲ ಧನುಷ್ ಮಾತ್ರ?
0: ಅಮ್ಮ ಅಂದ್ರೆ ಈಗ ಮಕ್ಕಳಿದ್ರ ಟ್ವಿನ್ಸ್, ತಮ್ಮ ತಂಗಿ ಅವ್ರ ಜೊತೆಗೆ ಇರ್ತಾರೆ.
1: ಓ, ಅಮ್ಮನೆಯಾಗೆ ಟ್ವಿನ್ಸ್ ಇನ್ನು ಇಬ್ರಿದಾರೆ. ಕಾಮ್ ಕಾಂತ ಕೂಕಂ ಪುರ್ಸತ್ತಿಲ್ಲ ಅಮ್ಮಂಗು. ಓ, ಅಮ್ಮ ಮಕ್ಕಳೊಟ್ಟಿಗೆ ಇರ್ತಾರೆ, ಧನುಷ್ ಅವನಂದ ಅವನು ಕಣ್ಕಂತ ಅಲ್ದ. ಊಟ ತಿಂಡಿಲಿ ಧನುಷ್ ಪರ್ಟಿಕ್ಯುಲರ್? ನಂಗೆ ಅದಾತಿಲ್ಲ, ಇದಾತಿಲ್ಲ, ಅದು ಬೇಕು ಇದು ಬೇಕು ಹಂಗಿದ್ದಾನೆ?
0: ಇಲ್ಲ, ಅಮ್ಮನೇ ಮಾಡಿಕೊಡ್ತ್ರು. ಒಳ್ಳೇದಲ್ಲ,
1: ಒಳ್ಳೊಳ್ಳೇದ ಅಮ್ಮ ಮಾಡಿಕೊಡ್ತ್ರ. ಹಂಗಾಗಿ ಅಮ್ಮ ಹೆಂಗ್ ಮಾಡ್ರು ಲೈಕ್ ನಾ ತಿಂತೆ ಅಂತ. ವೆರಿ ನೈಸ್, ಖುಷಿ ಆಯ್ತು ಧನುಷ್. ನಂಗೆ ಯಾಕೆ ಖುಷಿ ಆಯ್ತಂದ್ರೆ, ಈಗಿನ ಕಾಲದ ಮಕ್ಕಳು ಬಾಯ ಬಿಡುದಿಲ್ಲ ಮಗ, ಅಂತದ್ರಲ್ಲಿ ಸೋ ಕಾನ್ಫಿಡೆಂಟ್ಲಿ ಯು ಸ್ಪೀಕ್, ತುಂಬಾ ಲೈಕ್ ಮಾತಾಡ್ದೆ. ಏನಿದೆ ಅದನ್ನ ಚಂದದಲ್ಲಿ ನೀನೆ ಎಕ್ಸ್ಪ್ಲೈನ್ ಮಾಡ್ದೆ. ಶಾಲೆಯಲ್ಲಿ ಯಾವ ಟೀಚರ್ ಇಷ್ಟ, ಯಾವ ಸಬ್ಜೆಕ್ಟ್ ಇಷ್ಟ?
0: ಎಲ್ಲ ಸಬ್ಜೆಕ್ಟ್ ಇಷ್ಟ.
1: ಎಲ್ಲ ಸಬ್ಜೆಕ್ಟ್ ಇಷ್ಟ? ಯಾವ್ದು ಕಷ್ಟ? ಎಲ್ಲ ಸಬ್ಜೆಕ್ಟು ಇಷ್ಟ, ನೋ ಕಷ್ಟ. ಟೀಚರ್ಸು ಇಷ್ಟ. ಶಾಲೆಯಲ್ಲಿ ಡಾನ್ಸ್ ಎಲ್ಲ ಸೇರುದಿಲ್ಲ?
0: ಇಲ್ಲ.
1: ನಾಟಕಕ್ಕೆ ಸೇರುದಿಲ್ಲ?
0: ಡ್ರಾಮಾ ಎಲ್ಲ ಸ್ಕೂಲ್ ಅಲ್ಲಿ ಈವೆಂಟ್ಸ್ ಎಲ್ಲ ಇದ್ರೆ ಮಾಡ್ತೆ
1: ಅಷ್ಟೇ. ಡಾನ್ಸ್ ಎಲ್ಲ ಆತಿಲ್ಲ?
0: ಡಾನ್ಸ್ ಲಾಸ್ಟ್ ಹೋತೆ.
1: ಮತ್ ಡಾನ್ಸ್ ಮಾಡುದಿಲ್ಲ ನಿನ್ನ
0: ಅಂದ್ರೆ ಸರ್ ಕಾಂಪಿಟೇಷನ್ ಎಲ್ಲ ಕರ್ಕೋತರು.
1: ಅಲ್ಲ, ಹಾಂಗಲ್ಲ ಇತ್ತ. ಮೊದ್ರಿಗೆ ಮನೆಗೆ ಹೊರ?
0: ಇಲ್ಲ
1: ಇಲ್ಲ ಇಲ್ಲ, ಆತರ ಇಲ್ಲ. ಬಟ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಕ್ರಿಕೆಟ್ ಬಗ್ಗೆ ಆಸಕ್ತಿ ಇಲ್ಲ?
0: ಇಲ್ಲ, ಅಷ್ಟಿಲ್ಲ, ನಾರ್ಮಲ್ ಸ್ವಲ್ಪ ಅಷ್ಟೇ.
1: ಸೂಪರ್, ನಮ್ ಕಡೆಯವರ ಇರ್ಲಿ. ಎನಿವೇಸ್ ಧನುಷ್, ಭಾರಿ ಖುಷಿ ಆಯ್ತು. ಈಗ ಮುಂದೆ ಇನ್ನು ಕೆಲವು ವರ್ಷಗಳಲ್ಲಿ ಧನುಷ್ ಅನ್ನ ಧನುಷ್ ಅವರು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ
0: ಅಂದ್ರೆ, ಫ್ಯೂಚರ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾಗೊಂದು ಗೋಲ್ಡ್ ಮೆಡಲ್ ತರಬೇಕಂತ ಆಸೆ ಇದೆ.
1: ವಾವ್, ಯಾವ ಯಾವ್ದ್ರಲ್ಲಿ
0: ಅಂದ್ರೆ? ಇಂಡಿಯಾದ ಕರಾಟೆ.
1: ಕರಾಟೆಯಲ್ಲಿ ಇಂಡಿಯಾಗೊಂದು ಗೋಲ್ಡ್ ಮೆಡಲ್ ತರ್ಕಂತ ಧನುಷ್ ಅವರ ಆಸೆ, ಒಲಿಂಪಿಕ್ಸ್ ಇಂದ ಗೋಲ್ಡ್ ಮೆಡಲ್. ಸೂಪರ್, ಒಳ್ಳೇದಾಗ್ಲಿ.
0: ಥ್ಯಾಂಕ್ ಯು.
1: ಆಯ್ತಾ, ರೇಡಿಯೋ ಕುಂದಾಪುರ ಕಡೆಯಿಂದ ನಮ್ಮೆಲ್ಲರ ಹಾರೈಕೆ, ನಮ್ಮ ಕೇಳುಗರ ಹಾರೈಕೆ. ನಂಗನ್ಸದೆ ನಮ್ ಕೇಳುಗರು ನಿಮ್ ಕಾರ್ಯಕ್ರಮ ಇದು ಮಾತುಕತೆ ಕೇಂಬತ್ತಿಗೆ ಅನ್ಕೊಂಡಿದ್ರು, ಎಂತ ಮಗು ಅಲ್ಲ ಗೊಂಬಿ ಕಣಗಿದ್ದ ಅಂತೇಳಿ ಹೇಳ್ಕೊಂಡ. ಸೊ ನಿಜವಾಗ್ಲು ಅಂತ ಎಲ್ಲ ಗುಣಗಳು, ಒಳ್ಳೆ ಗುಣಗಳು, ಒಬ್ಬ ತಾಯಿ ಒಂದ್ ಮಗುವಿನಲ್ಲಿ ನಿರೀಕ್ಷೆ ಮಾಡುವಂತ ಎಲ್ಲ ಗುಣಗಳು ನಿಮ್ಮ ಹತ್ರ ಇತ್ತು ಮಗ. ಸೊ ಅದೆಲ್ಲ ಯಾವತ್ತಿಗೂ ಹಾಗೆ ಇರ್ಲಿ, ಅದೊಟ್ಟಿಗೆ ಇನ್ನಷ್ಟು ಒಂದು ಒಳ್ಳೆ ಗುಣಗಳು ಸೇರ್ಕೊಂಡ್ಲಿ. ಸೊ ಒಂದ್ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅನ್ನುವಂತ ಕನ್ಸು, ನೆಕ್ಸ್ಟ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡ್ಕಂತ ಕನ್ಸು, ಸೊ ಅದೆಲ್ಲ ನನ್ಸಾ ಇಲ್ಲಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಅಂತದ್ದು ರೆಕಾರ್ಡಿಂಗ್ ಅಲ್ಲಿ ಹಾಕ್ತಾರೆ ಅಂದ್ರೆ?
0: ಯೂಟ್ಯೂಬ್ ಚಾನಲ್ ಧನುಷ್ ಶೆಟ್ಟಿ ವಂಡರ್ ಅಂತ.
1: ಧನುಷ್ ಶೆಟ್ಟಿ ವಂಡಾರು.
0: ಅದರಲ್ಲಿ ಕಿಕ್ ಬಾಕ್ಸಿಂಗ್ ಫೈಟ್ ಕ್ಲಿಪ್ಸ್, ಅದಾದ್ಮೇಲೆ ಮಾರಲ್ ಸ್ಟೋರೀಸ್.
1: ನೀವೇ ಹೇಳ್ದ? ಎಂತಲ್ಲ ಮಾರಲ್ ಸ್ಟೋರಿ?
0: ಮಾರಲ್ ಸ್ಟೋರಿ ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್, ಬೇರೆಯವ್ರಿಗೆ ಹರ್ಟ್ ಮಾಡೋಕಾಗ, ಸುಳ್ಳು ಹೇಳೋಕಾಗ, ಆ ಟೈಪ್ ಎಲ್ಲ.
1: ಓಕೆ, ಯಾರು ರೆಕಾರ್ಡ್ ಮಾಡೋದು? ಯಾರು?
0: ಅಮ್ಮ.
1: ಅಮ್ಮ ರೆಕಾರ್ಡ್ ಮಾಡುದು. ಓಕೆ, ಸೊ ಮಾರಲ್ ಸ್ಟೋರೀಸ್ ಹೇಳುದು, ಅದರದ್ದು ರೆಕಾರ್ಡ್ ಗಳು ಸಿಕ್ಕತ್ತೆ. ಆಮೇಲೆ ಇದೆಲ್ಲ ಧನುಷ್ ಶೆಟ್ಟಿ ವಂಡಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ತದೆ. ಸೊ ವಿಸಿಟ್ ಮಾಡಿ ಕಾಣಿ, ಧನುಷ್ ಶೆಟ್ಟಿ ಹೆಂಗಿದ್ದಂತಾನು ಕಾಂಪಕ ಆಗ್ತ. ಸೊ ಖಂಡಿತವಾಗ್ಲೂ ಕಾಣಿ. ಸೊ ತುಂಬಾ ಖುಷಿ ಆಯ್ತು ಮಗ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇಷ್ಟು ತನಕ ರೇಡಿಯೋ ಕುಂದಾಪುರಕ್ ಬಂದ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಚಂದ, ಏನೆಲ್ಲ ಏನೆಲ್ಲ ಏನೆಲ್ಲ ಸಾಧನೆ ಆಗಿದೆ ಇಲ್ಲಿ ತನಕ, 8th class ಹುಡುಗ ಧನುಷ್ ಶೆಟ್ಟಿಯಿಂದ ಎಲ್ಲ ಲೈಕ್ ಮಾಡಿ. ಸ್ವತಃ ತಾವೇ ಹೇಳಿದ್ದು, ಅಪ್ಪ ಅಮ್ಮ ಏನ್ ಹೇಳದಲ್ಲ, ಸ್ಪೋಕ್ ಪರ್ಸನ್ ಗಳು ಬೇಡ, ವಕ್ತಾರರು ಬೇಡ, ತಮಗ್ ತಾವೇ ಚಂದ ಮಾತಾಡುವಂತ ಧನುಷ್ ಶೆಟ್ಟಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ನಂಗೆ ಗೊತ್ತಿತ್ತು ನಿಮ್ಗೆ ಇದು ತುಂಬಾ ಇಷ್ಟ ಆಯ್ತು ಅಂತ. ಸೊ ನಂಗು ಭಾರಿ ಇಷ್ಟ ಆಯ್ತು. ಆಗ್ಲಿ, ಧನುಷಿಗೆ ಒಳ್ಳೇದಾಗ್ಲಿ, ಕೇ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಓಕೆ, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನಮಸ್ಕಾರ ಪ್ರಿಯ ಕೇಳುಗರೆ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ರೇಡಿಯೋ ನಾಟಕದ ಹೆಸರು ಕುಂದವರಾರು. ಇತಿಹಾಸದಲ್ಲಿ 1948 ಜನವರಿ 30 ನಡೆದ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಾರ್ಥನಾ ಸಭೆಯತ್ತ ಸಾಗುತ್ತಿದ್ದಾಗ ಗುಂಡಿನ ದಾಳಿಗೆ ಬಲಿಯಾದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ನಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಗಾಂಧೀಜಿಯನ್ನು ನಿಜವಾಗಿಯೂ ಕೊಂದವರು ಯಾರು? ಗುಂಡು ಹಾರಿಸಿದ ವ್ಯಕ್ತಿಯೊಬ್ಬನೇ ಕೊಲೆಗಾರನ? ದ್ವೇಷ, ಅಸಹಿಷ್ಣುತೆ, ಹಿಂಸೆ, ಧರ್ಮಾಂಧತೆ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯೇ ಗಾಂಧೀಜಿಯ ಹತ್ಯೆಗೆ ಕಾರಣವಾಯಿತೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಕುಂದವರಾರು ಎಂಬ ಈ ಚಿಂತನಾತ್ಮಕ ನಾಟಕ. ಗಾಂಧೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಬದುಕಿನ ದಾರಿ. ಸತ್ಯ, ಅಹಿಂಸೆ, ಸಹಿಷ್ಣುತೆ ಮತ್ತು ಪ್ರೀತಿಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂದು ಅವರು ತೋರಿಸಿಕೊಟ್ಟರು. ಇಂದಿನ ಸಮಾಜದಲ್ಲಿ ಅವರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಈ ನಾಟಕವು ಕೇವಲ ಭೂತಕಾಲದ ಘಟನೆಯನ್ನು ನೆನಪಿಸುವುದಿಲ್ಲ, ನಮ್ಮೊಳಗಿನ ಮನುಷ್ಯನನ್ನು ಎಚ್ಚರಗೊಳಿಸುವ ಪ್ರಯತ್ನವೂ ಹೌದು. ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ನಾವು ಗಾಂಧೀಜಿಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ? ಹಾಗಾದರೆ ಬನ್ನಿ, ಮನಸ್ಸನ್ನು ತೆರೆದಿಟ್ಟುಕೊಂಡು ಈ ನಾಟಕವನ್ನು ಆಲಿಸೋಣ. ನಾಟಕ ಮುಗಿದ ನಂತರ ಅದರ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲೇ ಹುಡುಕೋಣ. ಇದು ನಿಮ್ಮ ಮುಂದೆ ಚಿಂತನೆಯನ್ನು ಕೆರಳಿಸುವ ರೇಡಿಯೋ ನಾಟಕ ಕುಂದವರಾರು. ಆಲಿಸಿ, ಆಲೋಚಿಸಿ, ಅನುಭವಿಸಿ.
1: ಕುಂದವರಾರು ಈ ನಾಟಕದಲ್ಲಿ ಪಾತ್ರವಹಿಸಿದವರು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ದ್ವಿತೀಯ ಬಿಎಸ್ಸಿ ವಿಭಾಗದ ವಿದ್ಯಾರ್ಥಿಗಳು. ತನ್ಮಯ್ ಟಿ ಗಡಿಯಾರ್, ಪೂರ್ಣಚಂದ್ರ ಉಡುಪ, ಪ್ರತೀಕ್ ಎಸ್, ಶಮಂತ ಕೆ, ಪ್ರಣವ, ಸುಹಾಗಾರ್ ಪೂಜಾರಿ, ಶ್ರೀನಿಧಿ, ನೂತನೇಶ್ ಆಚಾರ್ಯ, ದೀಪಿಕಾ, ರಚನಾ ಜೆ, ನಿಶ್ಚಿತ ಎಸ್ ಶೆಟ್ಟಿ, ಸುದೀಕ್ಷಾ ಎಂ ದೇವಾಡಿಗ, ವೇದಿಕಾ ವಸಂತ್ ಪಡಿಯಾರ್, ವೈಷ್ಣವಿ, ವರ್ಷ, ನಿಶಾ, ಪಂಚಮಿ ವೈದ್ಯ, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿರುವ ಶಯನಶ್ರೀ, ನಿರ್ದೇಶನ ಮತ್ತು ಸಹಾಯ ಮೀನಾಕ್ಷಿ, ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ನೆರವು ಜ್ಯೋತಿ ಸಾಲಿಗ್ರಾಮ.
3: ನಮಸ್ಕಾರ, ಭಂಡಾರ್ಕಾಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಹುಡುಗರು ನಾವು. ನಾಟಕ ಅಂದ್ರೆ ವಿಪರೀತ ಹುಚ್ಚು ನಮಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಅಲ್ಜಿಬ್ರಾ ಅಂದ್ರೆ ಬೋರ್ ಆಗುತ್ತೆ. ಅದೇ ರಿಹರ್ಸಲ್ ಮಾಡು, ಸೆಟ್ ಹಾಕು, ಲೈಟ್ ಕಟ್ಟು ಅಂದ್ರೆ ಖುಷಿಯಾಗಿ ಮಾಡ್ತೀವಿ ನಾವು.
4: ನಾನು ಸುಹಾಗ್ ಆಕ್ಟ್ ಮಾಡಲ್ಲ, ಆದ್ರೆ ಪೋಸ್ಟರ್ ಬರೀತೀನಿ. ಕಳೆದ ಸಲ ಇಂಟರ್ ಕಾಲೇಜ್ ನಾಟಕ ಸ್ಪರ್ಧೆಗೆ ನಮ್ಮ ಕಾಲೇಜಿನಿಂದ ಲಂಕೇಶ್ವರ್ ನಾಟಕ ಮಾಡಿದಾಗ ನಾನೇ ಸ್ಟೇಜ್ ಮ್ಯಾನೇಜರ್ ಆಗಿದ್ದೆ ಗೊತ್ತಾ.
5: ನಮ್ಮ ಅಮ್ಮ ಏನೇ ಹೊತ್ತು ಗೊತ್ತು ಅಂತ ಇಲ್ವೇನೆ ಬಜಾರಿ, ಮೂರೊತ್ತು ಹುಡುಗರ ಜೊತೆ ತಿರ್ತಿರ್ತಿಯಲ್ಲೇ ಅಂತ ಬೈತಿರ್ತಾರೆ. ಆದ್ರೆ ಉಲ್ಲಾಲ್ ಶೀಲ್ಡ್ ಕಾಂಪಿಟೇಷನ್ ನಲ್ಲಿ ನಾನು ಒಫಿಲಿಯಾ ರೋಲ್ ಮಾಡಿದಾಗ ಬಂದು ನೋಡಿ ತುಂಬಾ ಖುಷಿ ಪಟ್ಟರು.
6: ನಮ್ಮ ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಪ್ಪನೇ ನನ್ನನ್ನ ಡಿಫೆಂಡ್ ಮಾಡ್ತಾರೆ. ಹೋಗ್ಲಿ ಬಿಡೆ, ಅಟ್ಲೀಸ್ಟ್ ಗಾಂಜಾ ಸಿಗರೇಟು ಅಂತ ಚಟ ಅಂಟಿಸಿಕೊಂಡಿಲ್ಲವಲ್ಲ ಮಗರಾಯ, ನಾಟಕ ಆಡೋದ್ರಿಂದ ಧೈರ್ಯ ಬರುತ್ತೆ ಕಣೆ ಅಂತ ಅಮ್ಮನ ಹತ್ತಿರ ವಾದಿಸ್ತಾರೆ. ಅವರಿಗೂ ನಾಟಕದ ಚಟ ಇತ್ತು ಅನ್ನಿ. ಬಿ ವಿ ಕಾರಂತರ ಸತ್ತವರ ನೆರಳು ನಾಟಕದಲ್ಲಿ ದಾಸರ ಪಾರ್ಟು ಮಾಡಿದ್ದರಂತೆ ನಮ್ಮಪ್ಪ. ಈಗ ಅವರಿಗೆ ಅದಕ್ಕೆಲ್ಲ ಟೈಮೇ ಇರೋದಿಲ್ಲ.
7: ನಿಮಗೆ ಮೇಡಮ್ ಗೊತ್ತಾ? ಅಂದ್ರೆ ಆರ್ ಪಿ ಮೇಡಮ್. ನಾವೆಲ್ಲ ಅವರನ್ನು ಪ್ರೀತಿಯಿಂದ ರಾಮಿ ಮೇಡಮ್, ರಾಮಿ ಮೇಡಮ್ ಅಂತಲೇ ಕರಿತೀವಿ. ಅವರೇ ನಮ್ಗೆ ನಾಟಕ ಕಲಿಸೋದು, ಹೆಗ್ಗೋಡಿನಲ್ಲಿ ಕಲಿತು ಬಂದಿದ್ದಾರಂತೆ ಅವರು. ಅವ್ರು ಯಾವತ್ತೂ ಹೇಳ್ತಿರ್ತಾರೆ, ನೋಡಿ ನಾಟಕ ಆಡೋದು ಅಂದ್ರೇನೆ ಒಂಥರ ಸುಳ್ಳು ಹೇಳೋದು ಅಂತ. ನಾವಲ್ಲವಾದ ಪಾತ್ರವನ್ನು ಮಾಡ್ತೀವಿ, ನಾವಲ್ಲವಾದ ಬಟ್ಟೆಯನ್ನು ತೊಟ್ಕೊಳ್ತೀವಿ, ಮುಖವಾಡ ಹಾಕೊಳ್ತೀವಿ. ಒಟ್ಟಾರೆಯಾಗಿ ನಾವೇನಲ್ವೋ ಅದೇ ಆಗಿರ್ತೀವಿ ನಾಟಕದಲ್ಲಿ.
3: ಆಕ್ಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ರು ರಾಮಿ ಮೇಡಮ್.
4: ಅಷ್ಟೇ ಅಲ್ಲ, ನಾವು ನಾಟಕದವರು ಸತ್ಯದರ್ಶನದಲ್ಲಿ ನಂಬಿಕೆ ಇಡಬೇಕಂತಲೂ ಹೇಳ್ತಾ ಇರ್ತಾರೆ. ಅವರೇನು ಹೇಳ್ತಾರಂದ್ರೆ ನಾಟಕದ ಆರಂಭ ಸುಳ್ಳು ಪುಳ್ಳು ಆಗಿರುತ್ತೆ ನಿಜ, ಆದರೆ ಗುರಿ ಸತ್ಯದರ್ಶನ ಆಗಿರುತ್ತೆ ಅಂತ.
5: ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ನಾಟಕ ಅನ್ನೋದು ಸಿಂಪಲ್ ಆಗಿರುತ್ತೆ, ಮಜವಾಗಿರುತ್ತೆ, ಜೊತೆ ಜೊತೆಗೆ ಫಿಲಾಸಫಿಕಲ್ ಕೂಡ ಆಗಿರುತ್ತೆ.
3: ಒಳ್ಳೆ ಆಕ್ಟರ್ ಮಾಡಿದ್ರೆ ಆಗುತ್ತೆ, ನಾವು ಮಾಡಿದ್ರೆ ಉಲ್ಟಾಗ್ಬಿಡುತ್ತೆ.
7: ನಿಜ, ನೀನ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಸತ್ಯವಾದ ಮಾತು ಪಿಕ್ಚರಿನ ಡೈಲಾಗ್ ತರ ಕೇಳಿಸ್ತಿರುತ್ತೆ.
3: ಮತ್ತೆ ನೀನ್ ಮಾಡಿದ್ರೆ?
5: ಅವನ್ ಮಾಡಿದ್ರೆ ಕಾಮಿಡಿ ಕ್ವೀನ್ ಸ್ಟೇಜ್ ಮೇಲ್ ಬಂದಾಗಿರುತ್ತೆ.
4: ಅದಕ್ಕೆ ನಾ ಆಕ್ಟ್ ಮಾಡೋದೇ ಇಲ್ಲ.
6: ನಾವಿವತ್ತು ಒಂದ್ ಪ್ರಯೋಗ ಮಾಡೋಣ ಅಂತಿದೀವಿ.
3: ಗಾಂಧೀಜಿ ಮಾಡಿದ್ರಲ್ಲ ಸತ್ಯದ ಪ್ರಯೋಗ, ಆತರ
5: ಗಾಂಧೀಜಿ ತರಹ ಅಲ್ಲ, ಗಾಂಧೀಜಿ ಬಗ್ಗೆನೆ.
6: ನಿಜ ಹೇಳ್ಬೇಕು ಅಂದ್ರೆ ನಮಗವ್ರ ಬಗ್ಗೆ ಏನೋ ಗೊತ್ತಿಲ್ಲ. ಗಾಂಧೀಜಿ ಸತ್ತ ಎಷ್ಟೋ ವರ್ಷದ ನಂತರ ಹುಟ್ಟಿದವರು ನಾವು.
5: ನೀವೆಲ್ಲ ಆಧುನಿಕ ಯುಗದ ಕೂಸುಗಳು ಅಂತಿರ್ತಾರೆ ರಾಮಿ ಮೇಡಮ್. ಕೈಯಲ್ಲಿ ಸೆಲ್ಫೋನು, ಬಾಯಲ್ಲಿ ಐಸ್ ಕ್ರೀಮು, ಬಗಲಲ್ಲಿ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಈಗ ನೋಡಿ, ನಾನು ಜೀನ್ಸ್ ಹಾಕೊಂಡಿದ್ದೀನಿ, ಶಾರ್ಟ್ ಟಾಪ್ ಹಾಕೊಂಡಿದ್ದೀನಿ. ಅವನ್ ನೋಡಿ ಪುಲ್ಲೋವರ್ ಹಾಕೊಂಡಿದ್ದಾನೆ. ಅವಳು ನೈಕಿ ಶೂ ಹಾಕೊಂಡಿದ್ದಾಳೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ,
3: ಬರ್ದೇ ಇದ್ರು ಮಾತಾಡ್ತಾಳೆ.
5: ಕೂಲ್, ಕಾಲಕ್ಕೆ ತಕ್ಕ ಹಾಗೆ ನಡ್ಕೋತೀವಿ ಕಣೋ. ನನಗಂತೂ ನನ್ನ ಡ್ರೆಸ್ ಕಂಫರ್ಟಬಲ್ ಅನ್ಸುತ್ತೆ. ಪೇರೆಂಟ್ಸ್ ಡೇ ದಿವಸ ಮಾತ್ರ ನಾನು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀನಿ.
6: ಬಿಚ್ಚೋಲೆ ಗೌರವ ಅಂತಾರ,
5: ಹೌದು, ಬಿಚ್ಚೋಲೆ ಗೌರಮ್ಮ ಅಂತರಹ.
8: ನಾನು ಗಾಂಧೀಜಿ ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಇಲ್ಲ, ಬೋರ್ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು ಅನ್ಸಿತ್ತು. ಮಾಂಸ ತಿನ್ಬೇಡಿ, ಲವ್ ಮಾಡಬೇಡಿ, ಕ್ಯಾಶುವಲ್ ಆಗಿ ಕೂಡ ಸುಳ್ಳು ಹೇಳ್ಬೇಡಿ, ಸಿಗರೇಟು ಸೇದ್ಬೇಡಿ. ಯು ನೋ ವಾಟ್ ಐ ಮೀನ್. ಆದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನಿಸುತ್ತೆ. ರಾಮಿ ಮೇಡಮ್ ಹೇಳೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನಿಸುತ್ತೆ.
5: ಒಂದೆರಡು ದೇಶಭಕ್ತಿ ಗೀತೆ ಕಲ್ತಿದ್ದೀವಿ, ಒಂದ್ ಹಾಡ್ತೀವಿ, ಕೇಳ್ತೀರಾ?

0: ತೇಮೀಸ್.
1: ನಮಸ್ತೆ. ಹೌದು, ನಾನೇ ಇವರಿಗೆ ಗೋಪಾಲಕೃಷ್ಣ ಅಡಿಗರ ಗೀತೆ ಕಲ್ಸಿದ್ದು. ನಾನೇ ಇವರಿಗೆ ನಾಟಕ ಕಲ್ಸೋ ರಾಮಿ ಮೇಡಮ್. ಏನೇ ಸಮಸ್ಯೆ ಇದ್ರೂ ಈ ಹುಡುಗರು ನನ್ನ ಹತ್ರ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಗಾಂಧೀಜಿಯವರ ಬಗ್ಗೆ ನಾಟಕ ಆಡ್ತೀವಿ ಮಿಸ್ ಅಂತ ಬಂದಿದ್ರು. ನಾನ್ ಮಾತ್ರ ಕೂಡದು ಅಂದ್ಬಿಟ್ಟೆ.
2: ಓ, ಯಾಕೆ ಮಿಸ್ ಬೇಡ ಅಂತೀರಿ?
1: ಯಾಕಂದ್ರೆ ಇವತ್ತಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅದಕ್ಕೆ
3: ಎಂತ ಸ್ಥಿತಿ ಮಿಸ್?
4: ಪ್ಲೀಸ್ ಮೇಡಮ್.
1: ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಿ.
3: ಬರೇ ನಾಟಕ ಆಡಿದರೆ ಏನಾಗುತ್ತೆ ಮಿಸ್? ಅದು ಗಾಂಧೀಜಿ ಬಗ್ಗೆ ನೀವೇ ಹೇಳಿರಲಿಲ್ಲವಾ ಮಿಸ್, ಗಾಂಧೀಜಿ ಹಸುವಿನ ತರ ಅಂತ?
2: ಪ್ಲೀಸ್ ಮಿಸ್.
5: ಗಾಂಧೀಜಿ ಸಸ್ಯಹಾರಿ, ಅಹಿಂಸಾವಾದಿ, ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಮಿಸ್.
1: ಹೌದು ಹೇಳಿದ್ದೆ, ಈಗ್ಲೂ ಹೇಳ್ತೀನಿ, ಆದ್ರೂ ಕೂಡ್ದು.
3: ಪ್ಲೀಸ್ ಮೇಡಮ್.
1: ಇವತ್ತಿನ ಸ್ಥಿತಿ ಬೇರೆನೇ ಇದೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಯುಪಿಯಲ್ಲಿ ಬಾಬ್ರಿ ಮಸೀದಿ, ಮುಂಬೈ ದಂಗೆ, ಗುಜರಾತ್ನಲ್ಲಿ ದಂಗೆ, ರಾಮರಾಮ, ಗಾಂಧೀಜಿ ಹುಟ್ಟಿದ ಗುಜರಾತ್ನಲ್ಲಿ ಹತ್ಯಾಕಾಂಡ, ನ್ಯೂಯಾರ್ಕ್ನಲ್ಲಿ ಇಡೀ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೆಲಸಮ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ಗಲಭೆ. ಕೂಡದು ಅನ್ನಲ್ಲ.
3: ಹಾಗಾದರೆ ಗಾಂಧೀಜಿ ಕೂಡ ಅಪಾಯಕಾರಿ ಅಂತ ಒಪ್ಕೊಂಡ್ಬಿಡಿ ಮಿಸ್. ನನಗೂ ಹಾಗೆ ಅನ್ನಿಸಿತ್ತು ಮಿಸ್. ಇಗೋ ನೋಡಿ ಈ ಪುಸ್ತಕ ನೋಡಿ, ನಾಥೂರಾಮ್ ಗೋಡ್ಸೆ ಬರೆದಿದ್ದು. ಗಾಂಧೀಜಿ ವಧೆ ಏಕೆ ಅಂತ ಈ ಪುಸ್ತಕದ ಹೆಸರು. ಇದರಲ್ಲಿ ಎಲ್ಲಾ ಇದೆ ಮಿಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗಿದೆ.
1: ನೋಡಿದ್ರಾ
6: ಮಿಸ್? ಪ್ಲೀಸ್, ಗೋಡ್ಸೆ ಪುಸ್ತಕದಲ್ಲಿ ಸಕ್ಕತ್ ಡೈಲಾಗ್ ಇದೆ. ನೀವು ಹೂ ಅಂದ್ರೆ ನಾನೊಂದು ಕೈ ನೋಡ್ಬಿಡ್ತೀನಿ.
1: ನೋಡಿದ್ರಾ? ನೋಡಿದ್ರಾ ಇದೆಲ್ಲ ಎಲ್ಲಿಗ್ ತಲುಪುತ್ತೆ ಅಂತ? ಅಪಾಯಕಾರಿ ಪುಸ್ತಕ, ಅಪಾಯಕಾರಿ ವಿಚಾರ, ಹಿಂಸೆಗೆ ಪ್ರಚೋದನೆ. ಕೂಡದು, ನಾನಿದ್ದಕ್ಕೆಲ್ಲ ಆಸ್ಪದ ಕೊಡಲ್ಲ.
2: ಆದ್ರೆ ಮಿಸ್, ನಾವೆಲ್ಲ ಈಗಾಗಲೇ ಓದಿ ಬಿಟ್ಟಿದ್ದೀವಿ.
3: ಹೌದು ಮೇಡಮ್, ಇಲ್ಲದಿದ್ದರೆ ಇಂಪ್ರೂವೈಸೇಷನ್ ಹೇಗೆ ಸಾಧ್ಯ ಹೇಳಿ?
1: ಏನದೆ, ನಾಥೂರಾಮ್ ಗೋಡ್ಸೆ ಪುಸ್ತಕ ಓದ್ಬಿಟ್ಟಿದ್ದೀರಾ? ಆ ಪುಸ್ತಕ ಓದ್ಬಾರ್ದು ಗೊತ್ತಾ ನಿಮ್ಗೆ?
5: ಓದಿ ನೋಟ್ಸ್ ಮಾಡ್ಕೊಂಡಿದ್ದೀವಿ ಮಿಸ್. ಗಾಂಧೀಜಿ ಅವರನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಗೆ.
1: ಅಯ್ಯೋ ರಾಮ.
7: ಮೇಡಮ್ ಅಷ್ಟೊಂದು ಗಾಬರಿ ಆಗ್ಬೇಡಿ. ಈ ಪುಸ್ತಕ ನೀವೊಂದ್ಕೊಂಡಷ್ಟು ಡೇಂಜರಸ್ ಅಲ್ಲ. ಈ ಗೋಡ್ಸೆ ಇದಾನಲ್ಲ, ಇವನು ಹೇಳೋ ಮಾತನ್ನೇ ಸುಮಾರು ಜನ ಈಗ್ಲೂ ಹೇಳ್ತಾ ಇದ್ದಾರೆ. ಕನ್ನಡ ಪ್ರಭದಲ್ಲಿ ನಾನೇ ಓದಿದ್ದೀನಿ, ವಿಜಯ ಕರ್ನಾಟಕದಲ್ಲಿ ಸಹ ಬರ್ತಾ ಇರತ್ತೆ ಲೇಖನ. ಅದ್ಯಾರದ್ದು ಅವತ್ತು ಓದಿದ್ದು ಅಲ್ಲ?
3: ತೋಗಾಡಿಯಾ?
7: ಅಲ್ಲಪ್ಪ,
3: ಬಿನ್ ಲಾಡನ್.
7: ತೂ ಅಲ್ಲ ಮಾರಾಯ.
2: ಸಾಧ್ವಿ ರೀತಾಂಬರಿ.
7: ತೂ ಹೆಂಗಸ್ ಅಲ್ಲ ಮಾರಾಯ, ಅದು ಗಂಡಸು.
2: ವಿಶ್ವೇಶತೀರ್ಥ ಸ್ವಾಮಿಗಳು.
7: ನಡಿಯಾ? ಅಲ್ಲ ಮಾರಾಯ, ಸನ್ಯಾಸಿ ಅಲ್ಲ.
8: ದೇವೇಗೌಡರು, ಯಡಿಯೂರಪ್ಪ, ವಾಟಾಳ್ ನಾಗರಾಜ್, ಜಾಫರ್ ಷರೀಫ್, ಇಬ್ರಾಹಿಂ, ಗುಂ ಬಂ.
1: ನಿಲ್ಸಿ ನಿಲ್ಸಿ, ಇನ್ ಯಾವ ಹೆಸರನ್ನು ಹೇಳ್ಬೇಡೆ, ನನ್ನನ್ನೇ ನಿಲ್ಸಿ.
2: ಆಯ್ತು ಮಿಸ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಹೇಳಿದ ಹಾಗೆ ಕೇಳ್ತೀವಿ ಮಿಸ್. ಈಗ ನಾವೊಂದು ಒಪ್ಪಂದಕ್ಕೆ ಬರೋಣಂತೆ. ನೀವು ನಾಟಕ ಆಡಲಿಕ್ಕೆ ಬಿಡಿ, ನಾವು ಯಾವುದೇ ಹೆಸರನ್ನು ಹೇಳೋದಿಲ್ಲ, ಆಣೆ ಮಾಡಿ ಹೇಳ್ತೀವಿ.
9: ಹೌದು ಮಿಸ್, ಆಣೆ ಮಾಡ್ತೀವಿ.
2: ಹೌದು ಮಿಸ್, ಬರೀ ಚರಿತ್ರೆ, ಐ ಮೀನ್ ಪ್ಯೂರ್ ಹಿಸ್ಟ್ರಿ ಇಟ್ಕೊಂಡು ನಾಟಕ ಆಡ್ತೀವಿ.
3: ಹೌದು ಮಿಸ್, ಹೂ ಅನ್ನಿ, ನೀವೇ ಜಡ್ಜ್ ಆಗಿ ಬಿಡಿ, ಆಗ ಸಮಸ್ಯೆನೇ ಇರಲ್ಲ.
1: ಜಡ್ಜ್?
2: ಹೌದು ಮಿಸ್, ವಿಶೇಷ ನ್ಯಾಯಾಧೀಶರು, ಗಾಂಧೀಜಿ ಕೊಲೆ ವಿಚಾರಣೆ ನಡೆಸಿದವರು, ಜಸ್ಟಿಸ್ ಆತ್ಮಾಚರಣ್ ಅಂತ, ಅವರೇ ತಾನೇ. ನೀವೇ ಅವರು ಆಗಿಬಿಡಿ ಮಿಸ್, ಪ್ರಾಬ್ಲಮ್ ಸಾಲ್ವ್.
9: ಹೌದು ಮಿಸ್, ಪ್ಲೀಸ್ ಮಿಸ್.
2: ಇಲ್ಲ ಅನ್ಬೇಡಿ ಮಿಸ್, ನಾವು ಅತಿ ಮಾಡಿದರೆ ಹೋಲ್ಡ್ ಆನ್ ಅಂದ್ಬಿಡಿ. ಏ, ಹೋಲ್ಡ್ ಆನ್ ಅನ್ಲಿಕ್ಕೆ ಮಿಸ್ ಏನು ಬಸ್ ಕಂಡಕ್ಟರಾ? ನ್ಯಾಯಾಧೀಶರು ಮರದ ಸುತ್ತಿಗೆ ಕೊಡ್ತಾರೆ. ಕರೆಕ್ಟ್ ಮಿಸ್, ನೀವು ಮರದ ಸುತ್ತಿಗೆ ಕೊಟ್ಟಿಬಿಡಿ. ನಾವು ಚರಿತ್ರೆಯ ಗಡಿ ದಾಟಿದ್ವಿ, ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಅಂತ ಕಂಡ ತಕ್ಷಣ ಮರದ ಸುತ್ತಿಗೆ ದಮಾರ್.
3: ಏಯ್, ಯಾರು ಪೇಪರ್ನಲ್ಲಿ ಬರೋ ತರಲೆ ಹೆಸರುಗಳನ್ನ ಹೇಳ್ಬೇಡಿ ತಿಳಿತಾ, ಪುಸ್ತಕದಲ್ಲಿರೋದು ಮಾತ್ರ. ಅಗ್ರೀಡ್?
9: ಅಗ್ರೀಡ್.
2: ಏನು ಮೇಡಮ್, ನೀವು ಇಷ್ಟೊಂದು ಹೆದರಿ ಬಿಟ್ರೆ ತೆಂಡೂಲ್ಕರ್ ನಾಟಕ ಕಲಿಸಿರ್ಲಿಲ್ವಾ ನೀವು? ಪಾಪ, ಮೊನ್ನೆ ತಾನೇ ತಿರ್ಕೊಂಡ್ಬಿಟ್ರಂತೆ. ಅದೇ ಸದ್ದು, ವಿಚಾರಣೆ ನಡೀತಾ ಇದೆ, ನಾಟಕ ಇದೆಯಲ್ಲ, ಅವರದ್ದೇ ತಾನೆ, ಅದಕ್ಕಿಂತ ಅಪಾಯನ ಇದು?
7: ಕಮಾನ್, ಬಿ ಬ್ರೇವ್ ಮೇಡಮ್. ಲೇ, ಒಂದು ಕ್ರಾಂತಿ ಗೀತೆ ಹಾಡ್ರು ಮೇಡಮ್ಗೆ, ಸ್ವಲ್ಪ ಧೈರ್ಯ ಬರ್ಲಿ.

0: ಆಯ್ತು, ನೀವೆಲ್ಲ ಈ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದ್ದೀರಾ? ಆಯ್ತು, ಕೂತ್ಕೊಳ್ತೇನೆ, ಆದ್ರೆ ಆ ವಿಗ್ ಮಾತ್ರ ಬೇಡ.
1: ಸದ್ದು, ವಿಚಾರಣೆ ನಡೀತಾ ಇದೆ.
2: ಯುವರ್ ಆನರ್, ನಾನು ರಾಜಗೋಪಾಲ್. ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಿನ್ನಯಿಸುವುದೇನೆಂದ್ರೆ, ಬಂಡಕರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ನಾನು ಅಪರಾಧಿಯ ಪರ ವಕಾಲತ್ತು ವಹಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ದರಿಂದ
3: ಓ ನೋ.
4: ಲೇ, ನೀ ಸರ್ಕಾರಿ ವಕೀಲ ಕಣೋ? ಅಪರಾಧಿ ಪರ ವಕೀಲ ಅವನು ಗುಣಶೇಖರ.
5: ಅಲ್ಲ, ತಂದ್ ರೋಲ್ ಯಾವ್ದು ಅಂತಾನೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ತಾನಂತೆ.
1: ಗೊತ್ತಿಲ್ಲ ಅಲ್ಲ, ಬೇಕಂತ ಮಾಡ್ತಿದ್ದಾನೆ. ಬಲು ಜಾಣ ಇದ್ದಾನೆ ಕಣ ಅವನು.
2: ಕ್ಷಮಿಸಬೇಕು ಗೆಳೆಯರೇ, ನಾನು ಅಪರಾಧಿಯ ಪರವೂ ಅಲ್ಲ, ಅಪರಾಧದ ಪರವೂ ಅಲ್ಲ, ಸತ್ಯ ಹಾಗೂ ನ್ಯಾಯದ ಪರದವನು ನಾನು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಹಾಗಿರುವಾಗ ಯಾರಿಗೆ ಆಗಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಗೆ ತಾನೇ ವಾದಿಸ್ಲಿ? ನೀವೇ ಹೇಳಿ ಯುವರ್ ಆನರ್. ಅಪರಾಧಿಯನ್ನು ಕ್ಷಮಿಸು ದೇವರೇ, ಅವನು ಹುಲು ಮಾನವನಿದ್ದಾನೆ ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ಇದೆ ನನ್ನ ಹೃದಯ.
5: ಓ ಗಾಡ್, ದೇವ್ರೆ ಕಾಪಾಡ್ಬೇಕು.
2: ಯುವರ್ ಆನರ್, ತಾವು ದಯಮಾಡಿ ತಮ್ಮ ಮರದ ಸುತ್ತಿಗೆ ಬಡಿದು ನ್ಯಾಯಾಲಯವನ್ನು ತಹಬಂದಿಗೆ ತರಬೇಕು. ಇಲ್ಲಿ ನೆರೆದಿರುವ ಈ ಅಸಭ್ಯ ಪ್ರೇಕ್ಷಕರು ನ್ಯಾಯಾಲಯದ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಲೇಜಿನ ಪಡ್ಡೆ ಹುಡುಗರ ತರ ಆಡ್ತಾ ಇದ್ದಾರೆ ಅನ್ನದೇ ವಿಧಿ ಇಲ್ಲವಾಗಿದೆ ನನಗೆ. ಈಗ ನಾನು ಕೆಲವು ಗೌರವಾನ್ವಿತ ಪುರುಷರು ಹಾಗೂ ಮಾತೆಯರ ಪಟ್ಟಿಯನ್ನು ತಮ್ಮ ಮುಂದೆ ಸಲ್ಲಿಸುತ್ತಿದ್ದೇನೆ. ಇವರನ್ನು ಸಾಕ್ಷಿದಾರರನ್ನಾಗಿ ಕರೆಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ.
0: ಪಟ್ಟಿಯನ್ನು ಓದಿ.
2: ಮೊದಲ ಸಾಕ್ಷ್ಯ ಶ್ರೀಯುತ.
0: ಓದಿ.
2: ಕ್ಷಮಿಸಬೇಕು, ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ.
6: ಒಬ್ಜೆಕ್ಷನ್ ಯುವರ್ ಆನರ್. ಇಂತಹ ಅಸಂಬದ್ಧತೆಯನ್ನ ಹೇಗೆ ತಾನೇ ಸಹಿಸಬೇಕು? ಘನತೆ ವೆತ್ತ ನ್ಯಾಯಾಲಯವನ್ನ ಹುಚ್ಚರ ಸಂತೆ ಮಾಡ ಹೊರಟಿದ್ದಾರೆ ಈ ನನ್ನ ಪ್ರಿಯ ಸಹೋದ್ಯೋಗಿ. ಈಗಾಗಲೇ ಕೊಲೆಯಾಗಿರುವ ಮಹಾತ್ಮರನ್ನ ಅವರದ್ದೇ ಕೊಲೆಯ ಮೊಕದ್ದಮೆಯಲ್ಲಿ ಸಾಕ್ಷಿಯಾಗಿ ಕರೆಸುವುದು ಅಂದರೆ ಏನು ಅರ್ಥ?
2: ಇದು ಗಾಂಧೀಜಿ ಕೊಲೆ ಮೊಕದ್ದಮೆ ಮಾತ್ರವೇ ಅಲ್ಲ ಗೆಳೆಯ.
6: ಏನು ಮತ್ತೆ?
2: ತಿಳಿಯುತ್ತೆ, ಸಮಯ ಬರಲಿ, ಎಲ್ಲಾ ತಿಳಿಯುತ್ತೆ.
6: ಒಬ್ಜೆಕ್ಷನ್ ಯುವರ್ ಆನರ್. ಮೊದಲನೆಯದಾಗಿ ಈ ನನ್ನ ಸಹೋದ್ಯೋಗಿ ಸರಕಾರಿ ವಕೀಲನ ಪಾತ್ರ ಮಾಡಬೇಕಿತ್ತು, ಆದರೆ ಅಪರಾಧಿಯ ಪರ ವಕೀಲನ ಪಾತ್ರ ಲಪಟಾಯಿಸಿದ್ದಾನೆ. ಈಗ ನೋಡಿದ್ರೆ ಇಡೀ ಮೊಕದ್ದಮೆಯನ್ನೇ ತಲೆ ಕೆಳಗು ಮಾಡ್ತಾ ಇದ್ದಾನೆ. ಯುವರ್ ಆನರ್, ನಿನ್ನೆ ದಿನ ನಾವುಗಳು ಕಾಲೇಜಿನ ಕ್ಯಾಂಟೀನಿನಲ್ಲಿ ಒಂದು ಸಭೆ ಮಾಡಿದ್ವಿ. ಅಲ್ಲಿ ನಾನು ನನ್ನ ಬೇಡಿಕೆಯನ್ನ ಎಲ್ಲ ಗೆಳೆಯರ ಮುಂದೆ ಇಟ್ಟಿದ್ದೆ. ಇಲ್ಲಿ ತನಕ ನನಗೆ ಡ್ರಾಮಾ ಸೊಸೈಟಿ ನಾಟಕದಲ್ಲಿ ಒಳ್ಳೆ ರೋಲ್ ಸಿಕ್ಕಿಲ್ಲ. ಈ ಸಲ ಅಪರಾಧಿ ಪರ ವಕೀಲನ ರೋಲ್ ನನಗೇ ಕೊಡಬೇಕು, ತುಂಬಾ ಒಳ್ಳೆ ರೋಲ್ ಅದು ಅಂತ ಕೇಳ್ಕೊಂಡಿದ್ದೆ. ಎಲ್ರೂ ಒಪ್ಪಿ ನಿರ್ಣಯ ಕೂಡ ಆಗಿತ್ತು ಯುವರ್ ಆನರ್. ಆದರೂ ಈ ನನ್ನ ಗೆಳೆಯ, ತಾನು ಬಹಳ ದೊಡ್ಡ ಆಕ್ಟರ್, ತನಗೆ ಈ ರೋಲ್ ಸಿಗದೆ ಹೋದರೆ ನಾಟಕ ಹಾಳಾಗಿ ಬಿಡುತ್ತೆ ಅಂತ ಹಾರಾಡಿದ್ದ. ಕೊನೆಗೆ ಅಲ್ಲಿದ್ದವರಿಗೆಲ್ಲ ಕಾಫಿ ಕುಡಿಸಿ ಈ ನನ್ನ ಗೆಳೆಯನಿಗೂ ಕಾಫಿ ಕುಡಿಸಿ ಒಪ್ಪಿಸಿದ್ದೆ. ಅಲ್ರವೇಂದ್ರಯ್ಯ ಹೇಳಿ.
2: ನೋಡಿದ್ರ ಯುವರ್ ಆನರ್, ಲಂಚ ರುಷವತ್ತು, ಇಡೀ ಕ್ಲಾಸಿಗೆ ಲಂಚ ಕೊಟ್ಟು ಅಪರಾಧಿ ಪರ ವಕೀಲ ಆಗಲಿಕ್ಕೆ ಹೊರಟಿದ್ದಾನೆ ಈ ನನ್ನ ಗೆಳೆಯ. ಇಂತಹ ಭ್ರಷ್ಟ ವಕೀಲರಿಂದ ನ್ಯಾಯಾಲಯಕ್ಕೆ ಘನತೆ ಬಂದಿತ್ತ ಯುವರ್ ಆನರ್?
0: ಅವರ ತಕರಾರಿಗೆ ಮೊದಲು ಉತ್ತರ ಕೊಡ್ರಿ.
2: ಖಂಡಿತ ಯುವರ್ ಆನರ್. ನನ್ನ ಗೆಳೆಯ ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ ಗಾಂಧಿ ಅವರನ್ನ ಕರೆಸುವ ಬಗ್ಗೆ ತಕರಾರೆತ್ತಿದ್ದಾರೆ. ನಾನವರನ್ನು ಕರೆಸದೇ ಇರಲಿಕ್ಕೆ ಒಪ್ಪುತ್ತೇನೆ. ಆದ್ರೆ
6: ಏನು ಆದ್ರೆ?
2: ತಾವು ನಾಥುರಾಮ ವಿನಾಯಕ ಗೋಡ್ಸೆಯವರನ್ನ ಕರೆಸದಿದ್ದರೆ ಮಾತ್ರ ನಾನು ಗಾಂಧೀಜಿ ಅವರನ್ನ ಕರೆಸದಿರ್ಲಿಕ್ಕೆ
6: ಅಸಂಬದ್ಧ. ನಾಥುರಾಮ್ ಗೋಡ್ಸೆ ಅಪರಾಧಿ.
2: ಹೌದು, ಆದರೆ ಸತ್ತಿದ್ದಾನೆ.
6: ಮತ್ತೇನು, ಬದುಕಿರಬೇಕಿತ್ತ ಅವನು?
2: ಓಹೋ, ಈಗಷ್ಟೇ ತಾವು ಸತ್ತಿರುವ ಮಹಾತ್ಮರನ್ನು ಕರೆಸಬಾರದು ಅಂದಿರಿ. ಸತ್ತಿರೋ ಮಹಾತ್ಮರು ಬೇಡ ಅನ್ನೋದಾದರೆ ಸತ್ತಿರೋ ಗೋಡ್ಸೆನ ಕರೆಸಬಹುದು. ಯುವರ್ ಆನರ್, ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಾಯುವುದು ಸಾಧ್ಯ ಅಂತ ಪ್ರಕೃತಿಯ ನಿಯಮವು ಹೇಳುತ್ತೆ. ನಾಥುರಾಮ ವಿನಾಯಕ ಗೋಡ್ಸೆಗೆ ಈಗಾಗಲೇ ಗಲ್ಲಾಗಿದೆ. ಗಲ್ಲೆಂಬುದು ಶಿಕ್ಷೆಯೂ ಹೌದು, ಸಾವು ಹೌದು. ಯುವರ್ ಆನರ್, ಸತ್ತ ನಾಥುರಾಮನನ್ನು ಮತ್ತೆ ಮತ್ತೆ ಸಾಯಿಸುವ ಉತ್ಸಾಹ ತೋರಿಸುತ್ತಿರುವಂತಿದೆ ಈ ನನ್ನ ಸಹೋದ್ಯೋಗಿ. ಹಾಗೆ ಮಾಡಿದರೆ ಅದು ನ್ಯಾಯ ಅಲ್ಲ, ನ್ಯಾಯದ ವಿಡಂಬನೆ ಅಷ್ಟೇ, ಅಥವಾ ನ್ಯಾಯ ಅನ್ನುವ ಪ್ರಹಸನ. ಆದರೆ ಇಂದಿನ ವಿಚಾರಣೆ ಪ್ರಹಸನ ಅಲ್ಲ ಯುವರ್ ಆನರ್, ಇದು ಸತ್ಯದರ್ಶನ, ಜೀವನ ಮೌಲ್ಯವೊಂದನ್ನು ಪುನರ್ ಸ್ಥಾಪಿಸುವ ಯತ್ನ.

0: ಯಾವುದು ಆ ಜೀವನ ಮೌಲ್ಯ? ಅಹಿಂಸಾತ್ಮಕ ಬದುಕು, ನ್ಯಾಯಯುತ ನಡವಳಿಕೆ, ಪರರ ನಂಬಿಕೆಗಳಿಗೆ ಗೌರವ, ಇವು ಗಾಂಧೀಜಿಯವರು ಗೌರವಿಸುತ್ತಿದ್ದ ಜೀವನ ಮೌಲ್ಯಗಳು. ಯುವರ್ ಆನರ್, ನಾಥೂರಾಮ ಹೇಡಿ ಅಲ್ಲ ಯುವರ್ ಆನರ್, ನಾಥೂರಾಮ ಧೀರ.
1: ಎಂತ ಮಾತಾಡ್ತಿದ್ನವ?
2: ಎಂತ
0: ಧೀರ ಆದರೆ ಪಥಭ್ರಷ್ಟ. ಆಂಗ್ಲ ಭಾಷೆಯಲ್ಲಿ ಪಥಭ್ರಷ್ಟತೆಯನ್ನು ಕರೇಜಿಯಸ್ ಬಟ್ ಕನ್ಫ್ಯೂಸ್ಡ್ ಅನ್ನುತ್ತಾರೆ.
1: ಆಬ್ಜೆಕ್ಷನ್ ಯುವರ್ ಆನರ್, ಅಪರಾಧಿಯನ್ನು ತೆಗಳಬೇಕಾದ ಈ ನನ್ನ ಸಹೋದ್ಯೋಗಿ ಹೊಗಳಿ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ.
2: ಆಬ್ಜೆಕ್ಷನ್ ಸಸ್ಟೈನ್ಡ್.
0: ಯುವರ್ ಆನರ್, ನನ್ನ ಗೆಳೆಯನ ಮತ್ಸರವನ್ನು ಉದ್ದೀಪಿಸಲಿಕ್ಕೆ ಇಚ್ಛಿಸುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನೀಗ ಸ್ವಇಚ್ಛೆಯಿಂದಲೇ ಅಪರಾಧಿ ಪರ ವಕೀಲನ ಪಾತ್ರವನ್ನು ಹಿಂದಿರುಗಿಸುತ್ತಿದ್ದೇನೆ. ನಾಥೂರಾಮ ವಿನಾಯಕ ಗೋಡ್ಸೆ ಹಾಗೂ ಆತನ ಸೈದ್ಧಾಂತಿಕ ಮಿತ್ರರನ್ನು ಹೊಗಳಬೇಕು ಅನ್ನೋ ಅದಮ್ಯ ಬಯಕೆಯನ್ನು ನನ್ನ ಗೆಳೆಯ ತೀರಿಸಿಕೊಳ್ಳಲಿ. ಪಾಪ, ನನಗೆ ನಾಥೂರಾಮನಲ್ಲಿ ಯಾವುದೇ ರೀತಿಯ ಸೈದ್ಧಾಂತಿಕ ಆಕರ್ಷಣೆ ಇಲ್ಲ. ಯುವರ್ ಆನರ್,
2: ನಿಮ್ಮ ಸಹೋದ್ಯೋಗಿ ಅಪರಾಧಿ ಪರ ವಕೀಲನ ಪಾತ್ರವನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮೊದಲ ತಕರಾರನ್ನ ನೀವು ಹಿಂದೆ ಪಡೆಯಬಹುದಾಗಿದೆ. ನಿಮ್ಮ ಎರಡನೆಯ ತಕರಾರನ್ನು ಮನ್ನಿಸಲಾಗಿದೆ. ನೀವು ನಾಥೂರಾಮ ಗೋಡ್ಸೆಯನ್ನು ಕರೆಸದೇ ಇರಲಿಕ್ಕೆ ಸಿದ್ಧರಿದ್ದೀರಾ?
1: ಆದರೆ
2: ಹೌದು ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ.
1: ತಕರಾರನ್ನ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಯುವರ್ ಆನರ್. ಅವರು ಬೇಕಿದ್ದರೆ ಇಡೀ ಕಾಂಗ್ರೆಸ್ ಪಾರ್ಟಿನೇ ತಂದು ಕಟಕಟೆಯಲ್ಲಿ ನಿಲ್ಲಿಸಲಿ, ನನಗೇನು ಅಭ್ಯಂತರವಿಲ್ಲ.
2: ಗುಮಾಸ್ತರೆ ಮುಂದುವರಿಸಿ.
0: ಶ್ರೀಯುತ ಬಾಲಗಂಗಾಧರನಾಥ ತಿಲಕರು, ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು, ಪಂಡಿತ್ ಜವಾಹರಲಾಲ್ ನೆಹರು ಅವರು, ಗುರುದೇವ ರವೀಂದ್ರನಾಥ್ ಠಾಕೂರರು, ಶ್ರೀಯುತ ಮಹಾದೇವ ದೇಸಾಯಿ ಅವರು, ಶ್ರೀಯುತ ಪ್ಯಾರೇಲಾಲರು, ಇಡೀ ಪಟ್ಟಿ ಓದಬೇಕಾ ಮಿಸ್?
2: ಬೇಕಿಲ್ಲ. ನಿಮ್ಮ ವಾದವನ್ನು ಮಂಡಿಸಿ.
0: ಕಮಾನ್ ಶುರು ಶುರು.
3: ಸಖತ್ತಾಗಿ ಗೂಸ ಕೊಡುಗರು ನೆನಪಿಟ್ಕೊಳ್ಬೇಕು.
1: ಮೊತ್ತ ಮೊದಲಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸಲು ಇಚ್ಛಿಸುತ್ತೇನೆ ಯುವರ್ ಆನರ್. ನ್ಯಾಯಾಲಯವು ಘಟಿತವಾಗುವ ಮೊದಲೇ ಇಲ್ಲಿರುವ ಎಲ್ಲರ ಮೇಲೆ ಸೈದ್ಧಾಂತಿಕ ಒತ್ತಡ ಹೇರಲಾಗಿದೆ. ನನ್ನ ಸಹೋದ್ಯೋಗಿ ಚಾಣಾಕ್ಷತನದಿಂದ ಅದನ್ನು ಸಾಧಿಸಿದ್ದಾನೆ.
0: ಅಬ್ಜೆಕ್ಷನ್ ಯುವರ್ ಆನರ್.
2: ಅಬ್ಜೆಕ್ಷನ್ ಓವರ್ ರೂಲ್ಡ್. ಮುಂದುವರಿಸಿ.
1: ಕೋಮುಗಲಭೆಯ ಭಯವನ್ನು ಈ ನ್ಯಾಯಾಲಯದಲ್ಲಿ ಹರಿಬಿಡಲಾಗಿದೆ. ಘನತೆ ವೆತ್ತ ನ್ಯಾಯಾಧೀಶರನ್ನೂ ಸಹ ನೈತಿಕ ದ್ವಂದ್ವದಲ್ಲಿ ಬಂಧಿಸಲಾಗಿದೆ. ಹಿಂದೂ ಹಿತದ ಬಗ್ಗೆ ಮಾತನಾಡುವುದೇ ಅಪರಾಧ ಎಂಬಂತಾಗಿದೆ ನ್ಯಾಯಾಲಯದ ವಾತಾವರಣ. ಹಿಂದುತ್ವವಾದಿಗಳು ಯಾರನ್ನೂ ರಂಗದ ಮೇಲೆ ಕರೆಸಬಾರದು ಅನ್ನುವ ನಿರ್ಬಂಧ ಹೇರಲಾಗಿದೆ. ನಾನು ಹೇಗೆ ತಾನೇ ನಾಥೂರಾಮ ವಿನಾಯಕ ಗೋಡ್ಸೆಯ ಪರ ವಾದಿಸಲಿ? ಹಿಂದೂ ಹಿತವನ್ನು ಪ್ರತಿಪಾದಿಸಿದರೆ ಸಾಕು, ನಾವು ಮುಸ್ಲಿಂ ವಿರೋಧಿ ಅಂತ ಬಣ್ಣ ಕಟ್ತಾರೆ ಈ ಓಟು ಬಡುಕ ಸ್ಯೂಡೋಸಿಕ್ಯುಲರಿಸ್ಟರು. ಭಲೆ, ನನ್ನ ಗೆಳೆಯ ಹಾಗೂ ದೇಶ ತುಂಬಾ ಹರಡಿರುವ ಅವನ ಕಾಮ್ರೇಡುಗಳು ನಮ್ಮನ್ನೂ ನಾಥೂರಾಮನ ಶವದೊಟ್ಟಿಗೆ ಬಂಧಿಸಿ ಚರಿತ್ರೆಯ ಶವಪೆಟ್ಟಿಗೆಗೆ ತಳ್ಳಿ ಮೊಳೆ ಜಡಿದಿದ್ದಾರೆ. ಹೌದು, ಚರಿತ್ರೆಯ ಶವಪೆಟ್ಟಿಗೆಯಲ್ಲಿ ಬಂಧಿಸಿಡಲಾಗಿದೆ ಹಿಂದುತ್ವವಾದಿಗಳನ್ನು. ಗಾಂಧಿ ಎಂಬ ಸ್ಯೂಡೋ ದೇವರನ್ನು ತೋರಿಸಿ ಧರ್ಮ ನಿರಪೇಕ್ಷತೆ ಎಂಬ ಸ್ಯೂಡೋ ವಿಚಾರವನ್ನು ಮಂಡಿಸಿ ನಮ್ಮನ್ನು ತುಳಿಯಲಾಗಿದೆ. ಇನ್ನೂ ಸಾಧ್ಯವಿಲ್ಲ, ನಾವಿನ್ನು ಕತ್ತಲೆಯ ಕೂಪದಲ್ಲಿ ಕೊಳೆಯುವುದಿಲ್ಲ, ಬೆಳಕಿಗೆ ಬಂದೇ ತೀರುತ್ತೇವೆ. ಅಯೋಧ್ಯೆಯ ನಂತರ ಕಾಶಿ, ಕಾಶಿಯ ನಂತರ ಮಥುರಾ, ಮಥುರಾ ನಂತರ ಬಾಬಾ ಬುಡಂಗಿರಿ, ಬಾಬಾ ಬುಡಂಗಿರಿಯ ನಂತರ ಇನ್ನೂ ಏನೇನೋ ಬಿಡುಗಡೆ ಮಾಡ್ತೀವಿ. ರಕ್ತ ರಕ್ತ ರಕ್ತ ಬೇಕು ನಮಗೆ, ಪ್ರತೀಕಾರ ಬೇಕು. ಈ ನ್ಯಾಯಾಲಯವನ್ನೇ ನಾನು ಪ್ರಶ್ನಿಸುತ್ತೇನೆ, ಇದು ಹಿಂದೂ ವಿರೋಧಿ ನ್ಯಾಯಾಲಯ, ಮುಸ್ಲಿಂ ಪರ ನ್ಯಾಯಾಲಯ. ಹೇಳುತ್ತೇನೆ ಕೇಳಿ, ಹಿಂದೂ ಏಕತೆಗೆ ಅಡ್ಡಿ ಬರುವವರು ಅದ್ಯಾರೇ ಇರಲಿ ಅವರ ಕೈ ಕಡಿಯುತ್ತೇನೆ. ಅಸಹಕಾರ ಚಳುವಳಿ ಹೇಳಿತನದ ಚಳುವಳಿ, ಅಹಿಂಸೆ ಎಂಬುದು ಆಷಾಢಭೂತಿತನ, ಸತ್ಯಾಗ್ರಹ ಅಡುಗುಲಜ್ಜೆಯ ಅಸ್ತ್ರ. ಗಾಂಧೀಜಿಯಿಂದಾಗಿ ಹಿಂದೂಗಳು ಸತ್ವಹೀನರಾಗಿದ್ದಾರೆ, ಹಿಂದೂ ರಕ್ತ ತಣ್ಣಗಾಗಿದೆ. ಹಿಂದೂ ರಕ್ತ ಕುದಿಯಬೇಕೆಂದರೆ ನಾಥೂರಾಮ ವಿನಾಯಕ ಗೋಡ್ಸೆ ಎದ್ದು ಬರಬೇಕು. ಭಾರತ ದೇಶ ಬಲಿದಾನ ಬೇಡುತ್ತಿದೆ, ಭಾರತ ಮಾತೆ ಹಸಿದಿದ್ದಾಳೆ, ಅವಳು ರಕ್ತದ ರುಚಿ ಉಣ್ಣಲಿದ್ದಾಳೆ. ಅಹಿಂಸೆ ಎಂಬ ಸಪ್ಪೆ ಸಾರಿನ ಊಟ ಆಕೆಗೆ ಸಾಕಾಗಿದೆ. ನಾಥೂರಾಮ ವಿನಾಯಕ ಗೋಡ್ಸೆ ಮತ್ತೆ ಹುಟ್ಟಿ ಬರಲಿ, ರಕ್ತದ ಮಳೆ ಹರಿಯಲಿ, ರಕ್ತದ ಬೆಳೆ ಬೆಳೆಯಲಿ, ರಕ್ತ ದೋಕುಳಿಯಾಡಲಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪಿತವಾಗಲಿ. ಹೇಗಿತ್ತು ಮಿಸ್, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ನಾ?
2: ಅಬ್ಬ ಅಮ್ಮ.
1: ಯಾಕೆ ಮೇಡಮ್, ಏನಾದ್ರೂ ತಪ್ಪಾಯ್ತಾ?
2: ನಾನ್ ಹೇಳಿದೆ, ಗೊತ್ತಿತ್ತು ನನ್ಗೆ ಗಾಂಧೀಜಿ ಅಂತ ಹೊರಟು ಮತ್ತೆಲ್ಲಿಗೋ ತಲುಪ್ತೀರಿ ಅಂತ. ನೀವು ಕೇಳಿಲ್ಲ. ದೇವ್ರೇ, ನೀವಿನ್ನು ಮಕ್ಕಳು, ನಿಮಗ್ ತಿಳಿಯೋದಿಲ್ಲ, ಕುತೂಹಲ ಅಷ್ಟೇ. ಅಲ್ಲ ಮಕ್ಳೆ, ಚಿಟ್ಟೆಯ ರೆಕ್ಕೆಯನ್ನ ಕಿತ್ರೆ ಅದ್ರ ಹಾರಾಟನ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತಾ? ಅಥವಾ ಬೆಂಕಿ ಪೊಟ್ಟಣದಲ್ಲಿ ಜೀರುಂಡೆ ಇಟ್ಕೊಂಡು ಪ್ರಾಣಿದಯೆ ಕಲೀಲಿಕ್ಕೆ ಆಗುತ್ತಾ? ನಿಮ್ಗೆ ಎಲ್ಲಾನು ಆಟ ಅಲ್ವಾ? ಆದ್ರೆ ಅಹಿಂಸೆ ಜೊತೆ ಆಡ್ಲಿಕ್ಕೆ ಬರೋದಿಲ್ಲ ಮಕ್ಕಳೇ. ಅಹಿಂಸೆ ತಿರುಗಿ ನುಡಿಯಲ್ಲ, ಅಥವಾ ಜಗಳನೂ ಆಡಲ್ಲ. ಚಿಟ್ಟೆ ಹಾಗೇನೆ ಅದೂನು ಹಿಂಸೆ ಮಾತಾಡುತ್ತೆ, ಮಾತನಾಡಿಸುತ್ತೆ, ಹತ್ತಿರ ಕರೆಯುತ್ತೆ, ಪ್ರಚೋದಿಸುತ್ತೆ. ಹಿಂಸೆ ಆಕರ್ಷಕವಾಗಿರುತ್ತೆ, ಹಿಂಸೆಯ ಡೈಲಾಗು ಆಕರ್ಷಕವಾಗಿರುತ್ತೆ. ಆದ್ರೆ ಗಾಂಧೀಜಿ ವಿಚಾರ ಸಪ್ಪೆ ಅನ್ನಿಸ್ಬಿಡುತ್ತೆ, ಬಸವಣ್ಣ ಗೊಡ್ಡು ಪುರಾಣ ಅನ್ನಿಸ್ಬಿಡುತ್ತೆ, ಕಬೀರ ಗೊಡ್ಡು ಅನ್ನಿಸ್ಬಿಡುತ್ತೆ. ಪಾಲಿಸೋದು ಕಷ್ಟ ಅನ್ಸುತ್ತೆ, ವೃತ ಮುರಿಬೇಕು ಅನ್ಸುತ್ತೆ. ಗಾಂಧೀಜಿಯ ವಿಚಾರ ತುಂಬಾ ನಾಜುಕು ಮಕ್ಕಳೇ, ಮುಕ್ತವಾದದ್ದು, ಗಟ್ಟಿ ಅವಚಿಕೊಂಡ್ರೆ ಸತ್ತೆ ಹೋಗುವಂಥದ್ದು, ಎತ್ತಿಕೊಳ್ಳದೆ ಬಿಟ್ಟರು ಸತ್ತು ಹೋಗುವಂಥದ್ದು. ಹೌದು, ಕೂಸಿನ ಹಾಗೆ, ಕೂಸನ್ನ ಎತ್ತಿಕೊಳ್ಳೋ ಹಾಗೆ ಅಹಿಂಸೆನು ಎತ್ಕೋಬೇಕು, ಅದಕ್ಕೆ ತಾಳ್ಮೆ ಬೇಕು. ನಟನೆ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭಾವಾವೇಶ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ, ಉದ್ವೇಗ ಕೂಡ ಅಲ್ಲ, ಜಾಣ ಮಾತಂತೂ ಅಲ್ವೇ ಅಲ್ಲ. ನಟನೆ ಅನ್ನೋದು ಒಂದು ರೀತಿಯ ಒಳತೋಟಿ, ಅಂದ್ರೆ ಪಾತ್ರದ ಒಳತೋಟಿ. ನೋವು ಉಣ್ಣಬೇಕು, ನಾವೇ ಉಣ್ಣಬೇಕು, ಬೇರೆಯವ್ರಿಗೆ ಉಣ್ಣಿಸಬಾರ್ದು. ಮಾತಾಡದೆ ಇರಬಹುದಾದ್ರೆ ರಂಗದ ಮೇಲೆ ಮೌನವಾಗಿರ್ಬೇಕು, ಒಳಗ್ ಹುಡುಕ್ಬೇಕು ನಿಮ್ಮೊಳಗೆ, ಆಗ ಮಾತ್ರ ಸೂಕ್ತವಾದ ಮಾತು ಹೊರಗ್ ಕಾಣಿಸ್ಕೊಳ್ಳುತ್ತೆ. ಮಾತಿನ ಹಿಂಸೆ ಮಾಡಬಾರ್ದು ಮಕ್ಕಳೇ, ಬೈಗುಳವನ್ನ ಕಾರಬಾರ್ದು. ಮಾತಿನ ಹಿಂಸೆ ದೈಹಿಕ ಹಿಂಸೆಗಿಂತ ಅಪಾಯಕಾರಿ ಅಂತ ನಿಮಗೆ ಗೊತ್ತಿರ್ಲಿ. ನಟನೆ ಅನ್ನೋದು ಧ್ಯಾನ ಇದ್ದ ಹಾಗೆ, ಧ್ಯಾನ ಮಾಡುವವನ ಶ್ರದ್ಧೆ ನಟನಿಗೂ ಬೇಕು. ಬನ್ನಿ ಅಲ್ಲ, ಧ್ಯಾನ ಮಾಡೋಣ.
1: ಸಾರಿ ಮಿಸ್, ನಾನು ತಪ್ಪು ಮಾಡಿಬಿಟ್ಟೆ, ಆವೇಶಕ್ಕೆ ಸಿಕ್ಕಿಬಿಟ್ಟಿದ್ದೆ, ಮಜಾ ಸಿಕ್ತು ಅಂತ ತಿಳ್ಕೊಂಡು ದಾರಿ ತಪ್ಪಿಬಿಟ್ಟಿದ್ದೆ. ನೀವು ಹೇಳಿದ್ದು ನಿಜ ಮಿಸ್, ಜಾಣ ಮಾತು ನಟನೆ ಅಲ್ಲ, ನಾವಿಬ್ಬರೂ ಸೇರಿ ಮಾತಿನ ಜಂಗಿ ಕುಸ್ತಿ ಮಾಡಿದ್ದೀವಿ ಅಷ್ಟೇ.
0: ಹೌದು, ನಾನೇ ಇವನನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದು. ಚಪ್ಪಾಳೆ ಗಿಟ್ಟಿಸಿಕೊಳ್ಳೋ ಆತುರದಲ್ಲಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದೆ. ಮೊದಲು ತಪ್ಪು ಮಾಡಿದ್ದು ನಾನೇ, ನಾನೇ ಇವನನ್ನು ಗುಂಡಿಗೆ ಕೆಡವಿದೆ. ಮಾತು ಮರೆತೆ, ಮರೆತೆ ಅಂತ ಒಪ್ಪಿಕೊಳ್ಳಿಕ್ಕೆ ಅಹಂಕಾರ ಅಡ್ಡ ಬಂತು, ಹೇಳಬಾರದನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಮಾಡಲಿ ಮಿಸ್, ಸ್ಟೇಜ್ ಮೇಲೆ ಯಾವುದನ್ನು ಕರೆಕ್ಟ್ ಮಾಡಲಿಕ್ಕೆ ಬರಲ್ಲ. ಈ ಸ್ಟೇಜ್ ಅನ್ನೋದಿದೆಯಲ್ಲ, ಅದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ.
1: ಒಮ್ಮೆ ಶುರುವಾಯ್ತು ಅಂದ್ರೆ ಸುಳ್ಳು ಬೆಳೀತಾ ಹೋಗುತ್ತೆ, ನ್ಯಾಯವಾದಿ ಆಗುವ ಬದಲು ಅನ್ಯಾಯವಾದಿ ಆದೆ. ಆದರೆ ಏನು ಮಾಡ್ಲಿ, ಈಗ ನನ್ನ ಪಾತ್ರ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಮಿಸ್. ಆದರೆ ಚಿಂತೆ ಮಾಡಬೇಡಿ, ನನಗೆ ಅರ್ಥ ಆಗಿದೆ. ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಅರ್ಥ ಆಗಿದೆ. ಅದನ್ನ ಶಿಸ್ತು ಅನ್ನಿ, ಅನುಶಾಸನ ಅನ್ನಿ, ಅಥವಾ ಸಮಾಜದ ಹಿತ ಅನ್ನಿ, ಏನು ಬೇಕಾದರೂ ಅನ್ನಿ, ಅದನ್ನ ಪಾಲಿಸ್ತೀನಿ ಮಿಸ್. ಒಬ್ಬ ನಟನಾಗಿ ಉದ್ವೇಗಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ ಅನ್ನು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ತೀನಿ.
2: ನಟನಾಗಿ ಮಾತ್ರ ಯಾಕೆ, ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ರಾಜಕಾರಣಿಗಳು, ಧರ್ಮಗುರುಗಳು, ಪ್ರಾಧ್ಯಾಪಕರು, ಯಾರು ಅತಿಯಾಗಿ ಮಾತಾಡಬಾರ್ದು. ಆಯ್ತು, ಹಾಗಿದ್ರೆ ಈಗ ವಿಚಾರಣೆ ಮುಂದುವರಿಲಿ. ನಿನ್ನ ಸಾಕ್ಷಿಗಳ ಪಟ್ಟಿಯನ್ನು ಕೊಡು.
1: ನನ್ನದೇನು ಪಟ್ಟಿ ಇಲ್ಲ ಯುವರ್ ಆನರ್, ನನಗೆ ನಾಥೂರಾಮನೇ ಸಾಕು.
2: ವಿಚಾರಣೆ ಮುಂದುವರಿಯಲಿ, ಸಾಕ್ಷಿಗಳ ಪಾಟಿ ಸವಾಲು ಮುಗಿದಿದೆ ಅಂತ ಭಾವಿಸೋಣವಂತೆ.
0: ಅಪರಾಧಿ ನಂಬರ್ 1, ನಾಥೂರಾಮ ವಿನಾಯಕ ಗೋಡ್ಸೆ, ವಯಸ್ಸು 32, ವೃತ್ತಿಯಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ, ಪುಣೆ. ನಾಥೂರಾಮ ವಿನಾಯಕ ಗೋಡ್ಸೆಯನ್ನು ಹಾಜರುಪಡಿಸಿ. ನಾಥೂರಾಮ ವಿನಾಯಕ ಗೋಡ್ಸೆ.
4: ನವೆಂಬರ್ 8, 1948, ಕೆಂಪುಕೋಟೆ, ದೆಹಲಿ. ಆದರಣೀಯ ನ್ಯಾಯಮೂರ್ತಿ ಆತ್ಮಚರಣ್ ಅವರು ಗಾಂಧಿ ಕೊಲೆ ವಿಚಾರಣೆಗೆಂದು ನಿಯುಕ್ತರಾಗಿರುವ ವಿಶೇಷ ನ್ಯಾಯಾಲಯ ಇದು. ಮಾನ್ಯ ನ್ಯಾಯಾಧೀಶರು ಆಗಲೇ ಪೀಠ ಅಲಂಕರಿಸಿದ್ದಾರೆ. ನ್ಯಾಯಾಲಯವು ಪ್ರೇಕ್ಷಕರಿಂದ ಕಿಕ್ಕಿರಿದಿದೆ, ಆದರೂ ನಿಶ್ಶಬ್ದವಾಗಿದೆ. ಪ್ರೇಕ್ಷಕರು ರಕ್ಷಣಾ ಸಿಬ್ಬಂದಿಯಿಂದ ಪ್ರವೇಶ ಪತ್ರಗಳನ್ನು ಪಡೆದು ಎಲ್ಲ ಕಡೆ ಜಮಾಯಿಸಿದ್ದಾರೆ. ಹಲವು ಅಧಿಕಾರಿಗಳು, ಅಪರಾಧಿಪರ ವಕೀಲರು, ಸರ್ಕಾರಿ ವಕೀಲರು, ಹಲವು ಪತ್ರಕರ್ತರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ವಿಚಾರಣೆ ಆರಂಭವಾಗಲಿ ಎಂದು ಕೌತುಕದಿಂದ ಕಾಯುತ್ತಿದ್ದಾರೆ.
2: ಭಾರತೀಯ ದಂಡ ಸಂಹಿತೆಯ 364ನೆಯ ಅಧಿನಿಯಮದ ಪ್ರಕಾರ ಸರ್ಕಾರಿ ವಕೀಲರು ನಿಮ್ಮ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಈವರೆಗೆ ಸಾಕ್ಷಿ ನೀಡಿದ ಎಲ್ಲಾ ಸಾಕ್ಷಿದಾರರ ವಾದವನ್ನು ನೀವು ಆಲಿಸಿದ್ದೀರಿ. ಈಗ ಅಪರಾಧಿಯು ನಾಥೂರಾಮ್ ಗೋಡ್ಸೆ ತನ್ನ ವಾದವನ್ನು ಮಂಡಿಸಲಿ.
5: ಯುವರ್ ಆನರ್, ಈ ವಿಶೇಷ ನ್ಯಾಯಾಲಯದ ಮುಂದೆ ಘಂಟಾಘೋಷವಾಗಿ ನಾನು ಹೇಳುವುದೇನೆಂದರೆ, ಗಾಂಧೀಜಿಯವರ ಕೊಲೆಗೆ ನಾನು ಕಾರಣ, ನಾನು ಮಾತ್ರ ಕಾರಣ. ಬಿರ್ಲಾ ಮಂದಿರದ ಆವರಣದಲ್ಲಿ ಜನವರಿ 30ರಂದು ನಡೆದ ದುರ್ಘಟನೆಗೆ ವೈಯಕ್ತಿಕವಾಗಿ ನಾನು ಜವಾಬ್ದಾರನಾಗಿದ್ದೇನೆ. ಸರ್ಕಾರಿ ವಕೀಲರು ವಾದಿಸುವಂತೆ ಯಾವುದೇ ಪಿತೂರಿಯಾಗಲಿ ಷಡ್ಯಂತ್ರವಾಗಲಿ ಈ ಘಟನೆಯ ಹಿಂದೆ ಇರುವುದಿಲ್ಲ. ಗಾಂಧೀಜಿಯವರ ಹತ್ಯೆಗೆ ಮೊದಲು ಜನವರಿ 20ರಂದು ಅವರ ಪ್ರಾರ್ಥನಾ ಸಭೆಯಲ್ಲಿ ನಡೆದ ಬಾಂಬ್ ವಿಸ್ಫೋಟದ ಘಟನೆಯಾಗಲಿ ಅಥವಾ ಆ ಘಟನೆಯ ಸಂಬಂಧದಲ್ಲಿ ಬಂಧಿತರಾಗಿರುವ ಶ್ರೀಯುತ ಮದನ್ಲಾಲ್ ಪಹ್ವರ ಅವರಾಗಲಿ ಜನವರಿ 30ರ ಘಟನೆಗೆ ಸಂಬಂಧಿಸಿದವರಲ್ಲ. ಮತ್ತೊಬ್ಬರ ಕೈಗೊಂಬೆಯಾಗುವಷ್ಟು ದಡ್ಡ ನಾನಲ್ಲ, ಅಥವಾ ಮತ್ತೊಬ್ಬರನ್ನು ಕೈಗೊಂಬೆ ಮಾಡಿಕೊಳ್ಳುವಷ್ಟು ಅಹಂಕಾರಿಯೂ ಅಲ್ಲ. ಗಾಂಧೀಜಿಯವರ ಕೊಲೆಯಲ್ಲಿ ನಾನು ಕೈಗೊಂಬೆ ಆದದ್ದು ನನ್ನದೇ ದ್ವೇಷ ಎಂಬ ಆಯುಧಕ್ಕೆ, ನನ್ನ ಬಂದೂಕಿಗೆ. ಗಾಂಧೀಜಿಯವರ ಅಹಿಂಸಾವಾದದ ರಾಜಕೀಯವು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿತು. ದ್ವೇಷ ಸಾಧನೆಗೆಂದು ನಾನು ಬಳಸಿದ ಆಯುಧವನ್ನು ದೆಹಲಿಯಲ್ಲಿ ಕೊಂಡೆ. ಹೌದು, ಹಿಂದೂ ನಿರಾಶ್ರಿತನೊಬ್ಬನಿಂದ ಕೊಂಡೆ. ಈ ಹಿಂದೂ ನಿರಾಶ್ರಿತ ಮಿಕ್ಕೆಲ್ಲಾ ಹಿಂದೂ ನಿರಾಶ್ರಿತರ ಹಾಗೆಯೇ ಗಾಂಧೀಜಿಯವರನ್ನು ದ್ವೇಷಿಸುತ್ತಾನೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಇತ್ಯಾದಿ ಸ್ಥಳಗಳಲ್ಲಿ ಮುಸಲ್ಮಾನರು ನಡೆಸಿದ ಅಮಾನುಷ ಕೃತ್ಯದಿಂದಾಗಿ ಹಿಂದೂ ನಿರಾಶ್ರಿತರು ನೊಂದಿದ್ದಾರೆ. ಪಶ್ಚಿಮ ಪಂಜಾಬಿನಲ್ಲಿ ನಡೆದ ದೌರ್ಜನ್ಯಗಳು, ಕೊಲೆ, ಸುಲಿಗೆ, ಅತ್ಯಾಚಾರ ಹಾಗೂ ಲೂಟಿಯ ಪ್ರಸಂಗಗಳನ್ನು ಅನುಭವಿಸಿ ಹೇಗೋ ಬದುಕುಳಿದು ಕೊನೆಗೊಮ್ಮೆ ತನ್ನ ನೆಲಕ್ಕೆ ಬಂದು ಬಿದ್ದರೆ ಗಾಂಧೀಜಿಯವರನ್ನು ಅಪ್ಪಿ ಸ್ವಾಗತಿಸಲಿಲ್ಲ, ಅವರಿಗೆ ಸಾಂತ್ವನ ನುಡಿಯಲಿಲ್ಲ. ಬದಲಾಗಿ ಮತ್ತದೇ ನರಕಕ್ಕೆ ಹಿಂದಿರುಗಿ ಎಂದು ಅವರಿಗೆ ತಾಕೀತು ಮಾಡಿದರು. ಇತ್ತ ಭಾರತದಲ್ಲಿ ಮುಸಲ್ಮಾನರು ತೊರೆದು ಹೋದ ಮನೆಗಳನ್ನು ಹಿಂದೂ ನಿರಾಶ್ರಿತರಿಗೆ ಕೊಡಗೊಡಲಿಲ್ಲ ಗಾಂಧೀಜಿ. ಖಾಲಿ ಮನೆಗಳು ಖಾಲಿಯಾಗೇ ಉಳಿದಿರಬೇಕು ಎಂದು ಹಠ ಮಾಡಿದರು. ದೇಶ ತೊರೆದು ಹೋದ ಮುಸಲ್ಮಾನರು ಹಿಂತಿರುಗಿ ಬಂದಾಗ ಅವು ಲಭ್ಯವಿರಬೇಕು ಎಂದು ವಿತಂಡವಾದ ಮಾಡಿದರು. ಗಾಂಧೀಜಿಯವರ ವಿತಂಡವಾದಗಳು ಒಂದೆರಡಲ್ಲ. ಪಾಕಿಸ್ತಾನಿಯರು ಈಗ ಕಾಶ್ಮೀರದಲ್ಲಿ ಆಕ್ರಮಣ ನಡೆಸಿದ್ದಾರೆ. ಹೀಗಿರುವಾಗ ಅವರಿಗೆ ಬಾಕಿ ಇರುವ 54 ಕೋಟಿ ರೂಪಾಯಿಗಳನ್ನು ಅವರಿಗೆ ಸಲ್ಲಿಸಬೇಕು ಎಂದು ಪಟ್ಟು ಹಿಡಿದರು. ಹೀಗೆ ಹಠ ಮಾಡಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಮುಸಲ್ಮಾನರ ಬಂದೂಕುಗಳಿಗೆ ಕಾಡತೂಸುಗಳನ್ನು ಒದಗಿಸಿದರು ಅವರು. ಗಾಂಧೀಜಿ ಯಾವತ್ತಿನಿಂದಲೂ ಹೀಗೆ, ಮುಸಲ್ಮಾನರು ಬೇಕು, ನಾವು ಬೇಡ. ಅವರೇನೇ ಮಾಡಿದರೂ ಕ್ಷಮಿಸುತ್ತಾರೆ, ಎಷ್ಟೇ ಒಳನುಗ್ಗಿ ಬಂದರೂ ಸರಿದು ಜಾಗ ಮಾಡಿಕೊಡುತ್ತಾರೆ, ಆದರೆ ನಮ್ಮನ್ನು ದಂಡಿಸುತ್ತಾರೆ. ಈ ಕಾರಣಕ್ಕಾಗಿ ನಾನು ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ, ಹಲವು ವರ್ಷಗಳಿಂದ ದ್ವೇಷಿಸುತ್ತಾ ಬಂದಿದ್ದೇನೆ. ಆದರೆ ಪಿತೂರಿಗಾರನ ಹೇಳಿತನದಿಂದಲ್ಲ, ಭಾರತ ಮಾತೆಯ ಧೀರ ಸುಪುತ್ರನಂತೆ ಗಾಂಧೀಜಿಯವರ ಕೊಲೆ ಮಾಡಿದ್ದೇನೆ. ನನ್ನ ವಿಚಾರಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ, ಬರೆದಿದ್ದೇನೆ, ಪತ್ರಿಕೆ ನಡೆಸಿದ್ದೇನೆ, ಪ್ರಚಾರ ಮಾಡಿದ್ದೇನೆ, ಜನಗಳ ಸಂಘಟನೆ ಮಾಡಿದ್ದೇನೆ. ನಾನೇಕೆ ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ? ಸಮಗ್ರವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದ್ವೇಷಿಸುತ್ತೇನೆಯೇ, ಅಥವಾ ಕೆಲವು ಭಾಗಗಳನ್ನು ಮಾತ್ರ ದ್ವೇಷಿಸುತ್ತೇನೆಯೇ? ಜನವರಿ 30ರ ದುರ್ಘಟನೆಯ ನಂತರ ಹಲವರು ನನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನೀನು ಒಬ್ಬ ಹಿಂದೂ, ಮತ್ತೊಬ್ಬ ಹಿಂದೂವನ್ನು ಅದು ಹೇಗೆ ಕೊಂದೆ, ಅದು ಪ್ರಾರ್ಥನೆಯ ಹೊತ್ತಿನಲ್ಲಿ ಅಂತ ಕೇಳಿದ್ದಾರೆ. ನಾನು ಮಹಾತ್ಮರನ್ನು ದ್ವೇಷಿಸುವುದಿಲ್ಲ, ಗುಂಡಿಡುವ ಮುನ್ನ ನಾನವರಿಗೆ ವಂದಿಸಿದೆ, ವಂದಿಸಿ ರಾಜಕಾರಣಿ ಗಾಂಧಿಯನ್ನು ಕೊಂದೆ. ರಾಜಕಾರಣಿ ಗಾಂಧಿ ಪ್ರಾರ್ಥನೆಯನ್ನು ಅಪವಿತ್ರಗೊಳಿಸಿದರು, ಪ್ರಾರ್ಥನೆಯ ಹೆಸರಿನಲ್ಲಿ ಹೇಡಿತನದ ಪ್ರಚಾರವನ್ನು ಮಾಡಿದರು. ನನ್ನ ಪವಿತ್ರ ಕರ್ತವ್ಯವನ್ನು ನಾನು ಒಂದೊಮ್ಮೆ ಪಾಲಿಸದೇ ಹೋಗಿದ್ದರೆ ಇಡೀ ಹಿಂದೂ ಜನಾಂಗವೇ ನಿರ್ವೀರ್ಯತೆಯ ರೋಗಕ್ಕೆ ತುತ್ತಾಗುತ್ತಿತ್ತು, ಮುಸಲ್ಮಾನರ ಆಕ್ರಮಣವನ್ನು ತಡೆಯಲಾರದಂತಹ ಸ್ಥಿತಿಯನ್ನು ತಲುಪಿರುತ್ತಿದ್ದೆವು ನಾವು. ನಾನು ಗಾಂಧೀಜಿಯವರನ್ನು ಕೊಂದದ್ದು ಇದೇ ಕಾರಣಕ್ಕೆ. ಕೊಂದು ಓಡಿ ಹೋಗಲಿಲ್ಲ, ನಾನೇ ಪೊಲೀಸರಿಗೆ ಎದುರಾದೆ. ಈ ನ್ಯಾಯಾಲಯದಿಂದಾಗಲಿ ಅಥವಾ ಕಾಂಗ್ರೆಸ್ ಸರಕಾರದಿಂದಾಗಲಿ ನನಗೆ ಕ್ಷಮಾದಾನ ಬೇಕಿಲ್ಲ. ನನ್ನ ಕೃತ್ಯಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರಲು ಬಯಸುತ್ತೇನೆ. ಈಗ ನನಗೆ ಪ್ರೇರಣೆ ನೀಡಿದ ವಿವಿಧ ಸಂದರ್ಭಗಳು, ಪರಿಸ್ಥಿತಿಗಳು ಹಾಗೂ ಘಟನೆಗಳ ಪರಾಮರ್ಶೆ ಮಾಡಲಿಚ್ಛಿಸುತ್ತೇನೆ. ಲಿಖಿತ ಹೇಳಿಕೆಯೊಂದರ ಮೂಲಕ ಹಾಗೆ ಮಾಡಲು ಬಯಸುತ್ತೇನೆ.
4: ಅಬ್ಜೆಕ್ಷನ್ ಯುವರ್ ಆನರ್. ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಸಂಗತಿಗಳು ಚರ್ಚಿಸಲಿಕ್ಕೆ ಅನುಮತಿ ನೀಡಬಾರದು. ಲಿಖಿತ ಹೇಳಿಕೆಯನ್ನು ಮಾನ್ಯ ಮಾಡಬಾರದು.
1: ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಮಾತುಗಳು ಎಂಬ ತಮ್ಮ ವ್ಯಾಖ್ಯೆಯ ಅರ್ಥವೇನು ಎಂದು ಈ ನನ್ನ ಗೆಳೆಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರಾ? ತಮ್ಮದೇ ನುಡಿಮುತ್ತುಗಳನ್ನು ಮರೆತಿರುವ ಹಾಗಿದೆ ಅವರು, ನೆನಪು ಮಾಡಿಕೊಡಲೇನು? ಈ ವಿಚಾರಣೆಯು ಜೀವನ ಮೌಲ್ಯವೊಂದನ್ನು ಪುನಃಸ್ಥಾಪಿಸಲಿಕ್ಕಾಗಿ ನಡೆದಿದೆ. ಒಮ್ಮೆ ಶಿಕ್ಷಿಸಲಾದ ಅಪರಾಧಿಗೆ ಮತ್ತೆ ಮತ್ತೆ ಶಿಕ್ಷೆ ನೀಡಲಿಕ್ಕಲ್ಲ ಎಂದಿರಲಿಲ್ಲವೇ ಅವರು? ನಾಥೂರಾಮ್ ವಿನಾಯಕ ಗೋಡ್ಸೆಯ ಆದರ್ಶಗಳನ್ನು ತಪ್ಪುವನ್ನಿ, ಆದರೆ ವಿಚಾರಗಳ ಬಾಯಿ ಮುಚ್ಚಿಸಬೇಡಿ.
2: ಅಬ್ಜೆಕ್ಷನ್ ಓವರ್ ರೂಲ್ಡ್. ಹಾ, ನೀವು ಬೇಕಿದ್ರೆ ಅಪರಾಧಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ನ್ಯಾಯಾಲಯವು ಅನುಮತಿ ನೀಡುತ್ತದೆ.
0: ವಿಚಾರಣೆಯ ನೈತಿಕ ನೆಲೆಯನ್ನು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಸಹೋದ್ಯೋಗಿಯನ್ನು ಅಭಿನಂದಿಸುತ್ತೇನೆ. ಆದರೆ ನಾನೇಕೆ ತಕರಾರು ತೆಗೆದೆ ಎಂದು ನ್ಯಾಯಾಲಯಕ್ಕೆ ವಿವರಿಸ ಬಯಸುತ್ತೇನೆ. ಅವರೇ ಈ ಮೊದಲು ಬಳಸಿರುವ ಉಪಮೆಯೊಂದರ ಸಹಾಯ ಪಡೆದು ಹಾಗೆ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ನಂತರದ ಇಷ್ಟೆಲ್ಲ ವರ್ಷ ನಮ್ಮನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮೊಳೆ ಜಡಿದು ನಾಥೂರಾಮನ ಶವದೊಂದಿಗೆ ಕಗ್ಗತ್ತಲಿನಲ್ಲಿ ಇಡಲಾಗಿತ್ತು ಅಂದರು. ಮುಂದುವರೆದು ಗಾಂಧೀಜಿ ಎಂಬ ಹುಸಿ ದೇವರ ಬೆದರಿಕೆಯೊಡ್ಡಿ ಚರಿತ್ರೆಯ ಕತ್ತಲು ಓಣಿಗೆ ನಮ್ಮನ್ನು ತಳ್ಳಲಾಗಿತ್ತು ಎಂದರು. ತಮ್ಮ ವಾದದ ಉದ್ದಕ್ಕೂ ಅವರು ಬಳಸಿದ ಬಿಸಿ ರಕ್ತ, ತಣ್ಣಗಿನ ರಕ್ತ ಇತ್ಯಾದಿ ಮಾತುಗಳು ಅವರ ಜಾಡನ್ನು ಸ್ಪಷ್ಟಪಡಿಸುತ್ತಿದ್ದವು. ಯುವರ್ ಆನರ್, ನಾಥೂರಾಮನ ಶವವು ಶವಪೆಟ್ಟಿಗೆಯಿಂದ ಎದ್ದು ಹೊರಬಂದಿತು ಎಂಬ ಹೆದರಿಕೆಯು ನನ್ನಿಂದ ತಕರಾರನ್ನು ತೆಗೆಸಿತು. ಆದರೆ ನನ್ನದು ತಪ್ಪು. ನನ್ನ ಮಿತ್ರರು ಮಾಡಿದ ನೈತಿಕ ಪ್ರಸ್ತಾಪವು ನನ್ನ ಮಿದುಳನ್ನು ತಿಳಿಗೊಳಿಸಿದೆ. ನ್ಯಾಯಾಲಯಗಳು, ವಿಚಾರಣೆಗಳು, ಫಾಸಿ ಶಿಕ್ಷೆಗಳು ಹಾಗೂ ಪೊಲೀಸರು ಮಾತ್ರವೇ ನಾಥೂರಾಮನನ್ನು ತಡೆಯಲಾರವು. ಅಸಮರ್ಥ ಅಸ್ತ್ರಗಳವು. ಶುದ್ಧ ನೈತಿಕತೆಯೊಂದೇ ನಾಥೂರಾಮನನ್ನು ಮೇಲೆದ್ದು ಬರದಂತೆ ತಡೆಯಬಲ್ಲ ಅಸ್ತ್ರ. ಅಹಿಂಸಾತ್ಮಕ ನೈತಿಕ ಚಳುವಳಿ ಮಾತ್ರ ಈ ದೇಶವನ್ನು ಮತೀಯ ಗಲಭೆಗಳಿಂದ ಪಾರು ಮಾಡಬಲ್ಲದು.
5: ನಾನು ಶವವಲ್ಲ, ನಾನೊಬ್ಬ ಜೀವಂತ ವ್ಯಕ್ತಿ.
2: ಆರ್ಡರ್, ಆರ್ಡರ್.
0: ನನ್ನ ಮಿತ್ರ ಗಾಂಧೀಜಿಯವರನ್ನು ಹುಸಿದೇವರು ಎಂದು ಕರೆದ. ಅವರನ್ನು ಹುಸಿಯಾಗಿಸಿದ್ದಾದರೂ ಯಾರು? ನಾವೇ ತಾನೆ, ಸ್ವಾತಂತ್ರ್ಯ ನಂತರದ ಭಾರತೀಯರು ತಾನೆ. ಗಾಂಧೀಜಿಯವರ ಬಲಿದಾನದ ನೈತಿಕ ಸಂಕೇತವನ್ನು ವ್ಯರ್ಥವಾಗಿ ಚೆಲ್ಲಿದೆವು ತಾನೆ?
5: ಗಾಂಧೀಜಿ ಬಲಿದಾನ ಮಾಡಲಿಲ್ಲ, ಬಲಿದಾನ ಮಾಡಿದವನು ನಾನು.
2: ಆರ್ಡರ್, ಆರ್ಡರ್.
0: ಜಾಗತೀಕರಣದ ಹೆಸರಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಯ ಹೆಸರಿನಲ್ಲಿ ನಾವು ಆಸೆ ಬುರುಕರಾದೆವು. ರಾಷ್ಟ್ರೀಯ ಸಂಕೇತಗಳನ್ನು ಗಾಳಿಗೆ ತೂರಿದೆವು, ನೈತಿಕತೆಯನ್ನು ಗಾಳಿಗೆ ತೂರಿದೆವು. ಬಾಬರಿ ಮಸೀದಿ ಉರುಳಿ ಬಿದ್ದಿದೆ. ಭಾರತದ ಒಂದೊಂದು ನಗರವು ಹಿಂಸಾಚಾರಕ್ಕೆ ಬಲಿಯಾಗುತ್ತಾ ಇದೆ. ನ್ಯೂಯಾರ್ಕಿನ ಟ್ರೇಡ್ ಸೆಂಟರ್ ಉರುಳಿ ಬಿದ್ದಿದೆ. ಹಿಂಸಾಚಾರವನ್ನು ಮರುಹಿಂಸೆಯಿಂದ ಎದುರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸೈನ್ಯವನ್ನು ಹರಿಬಿಟ್ಟಿದ್ದೇವೆ, ಆಯುಧಗಳನ್ನು ಹರಿಬಿಟ್ಟಿದ್ದೇವೆ.
5: ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರುತ್ತೇವೆ.
1: ದ್ವೇಷ ಅಸೂಯೆಗಳು ಕಾಂಗ್ರೆಸ್ ಸರ್ಕಾರಗಳ ಕೊಡುಗೆಯಲ್ಲವೇನು?
0: ಎಲ್ಲಾ ಸರ್ಕಾರಗಳ ಕೊಡುಗೆಯೂ ಹೌದು, ಎಲ್ಲಾ ಜನಾಂಗಗಳ ಕೊಡುಗೆಯೂ ಹೌದು. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು ಯಾರೂ ಈ ಆಧುನಿಕ ಪಾಪದಿಂದ ಮುಕ್ತರಲ್ಲ.
1: ಥ್ಯಾಂಕ್ ಯು.
0: ಆದರೆ ಒಂದು ಮಾತನ್ನು ನೆನಪಿಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಬಹುಸಂಖ್ಯಾತರು. ಬಹುಸಂಖ್ಯಾತರು ದಾರಿ ತಪ್ಪಿದರೆ ಆನೆಗೆ ಮದ ಬಂದಂತೆ. ಆನೆ ನಡೆದಾಡುವಾಗ ಇರುವೆಗಳ ಗೂಡಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿಗಿರುತ್ತದೆ ಎಂಬುದನ್ನು ಮರೆಯದಿರಿ.
5: ಮತ್ತದೇ ನಿರ್ವೀರ್ಯ ಮಾತುಗಳು. ಹಿಂದೂಗಳ ಸಂಖ್ಯೆ ಹಿಂದೂಸ್ತಾನದಲ್ಲಿಯೇ ಕುಸಿಯುತ್ತಿದೆ.
2: ಆರ್ಡರ್, ಆರ್ಡರ್.
5: ಪಾಕಿಸ್ತಾನವು ಇಸ್ಲಾಮಿನ ರಾಷ್ಟ್ರವಾಗಬಲ್ಲುದಾದರೆ, ಇಸ್ರಾಯೇಲ್ ಯಹೂದಿಗಳ ರಾಷ್ಟ್ರವಾಗಬಲ್ಲುದಾದರೆ, ಹಿಂದೂಸ್ತಾನವು ಹಿಂದೂ ರಾಷ್ಟ್ರ ಏಕಾಗಬಾರದು? ಮುಸಲ್ಮಾನರು ಹಿಂದೂ ಸಂಸ್ಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು?
0: ಯುವರ್ ಆನರ್, ದ್ವೇಷ ಮರೆತರೆ ಈತನ ಜಗತ್ತೇ ಕುಸಿದು ಬೀಳುತ್ತದೆ, ಒಳ್ಳಾಗುತ್ತದೆ.
5: ಸುಳ್ಳು, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ.
2: ಆರ್ಡರ್, ಆರ್ಡರ್.
5: ನಿಮಗಾರಿಗೂ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಇಲ್ಲ.
1: ನೀವು ಉದ್ರೇಕಗೊಳ್ಳುತ್ತಿದ್ದೀರಿ.
0: ಮೂರ್ಖರು ನಾವು. ಹಿಂಸಾ ರಾಕ್ಷಸ ಇಂದಿಗೂ ಸತ್ತಿಲ್ಲ, ಸಾಯುವುದೂ ಇಲ್ಲ. ಆತ ಈಗಲೂ ಹೊಳೆಯುತ್ತಿದ್ದಾನೆ. ನಮ್ಮ ಯುವಕ ಯುವತಿಯರ ಕುತ್ತಿಗೆಯಲ್ಲಿ ಆತನ ಆಸೆ ಬುರುಕ ಹಲ್ಲುಗಳು ನಾಟಿವೆ. ಅಸಂಖ್ಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ. ಆದರೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಬಾರಿ ಆ ಹಿಂಸಾ ರಾಕ್ಷಸ ಕಪ್ಪು ಬಟ್ಟೆ ತೊಟ್ಟು ಬರಲಿಲ್ಲ, ಕಾವಿ ತೊಟ್ಟು ಬಂದಿದ್ದಾನೆ. ಪಾಕಿಸ್ತಾನದಲ್ಲಿ ಹಸಿರು ಬಟ್ಟೆ ತೊಟ್ಟು ಬಂದಿದ್ದಾನೆ. ಇಲ್ಲಿ ರಾಮನಾಮ ನುಡಿಯುತ್ತಾನೆ, ಅಲ್ಲಿ ಕುರಾನದ ಪಠನ ಮಾಡುತ್ತಾನೆ.
5: ಸುಳ್ಳು, ಎಲ್ಲವೂ ಸುಳ್ಳು. ನೀವು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಜೈ ಶ್ರೀರಾಮ, ಜೈ ಶ್ರೀರಾಮ.
6: ಅಯ್ಯೋ ಅಮ್ಮ, ಕಬಡ್ಡಿ, ಕಬಡ್ಡಿ.
2: ಗುಂಡು.
7: ಮಿಸ್, ಇದು ಅನ್ಯಾಯ. ಉಚ್ಚಾರಣೆ ಸರಿಯಿಲ್ಲದ ಮಾತ್ರಕ್ಕೆ ರೋಲ್ ಸಿಗಬಾರ್ದ? ನಿನ್ನೆ ಕೂಡ ಅವರು ಸೀನ್ ಬೆಳೆಸ್ತಾ ಹೋದ್ರು, ಆದ್ರೂ ನೀವು ಸುಮ್ಮನೆ ಇದ್ದೀರಿ.
8: ಹಾಗೆಲ್ಲ ಸಣ್ಣತನ ತೋರಿಸ್ಬಾರ್ದು.
9: ಸಣ್ಣತನ ಅಲ್ಲ ಮಿಸ್,
8: ನಾವು ಸೀನ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ನಾಟಕ.

0: ಮಾಡ್ತಾ ಇದ್ದಾನೆ. ಹಿಂಸೆ ಆಕರ್ಷಕವಾಗ್ತಾ ಇದೆ, ಇಲ್ಲದೆಲ್ಲ ತುರುಕ್ತಾ ಇದ್ದಾರೆ ಮಿಸ್.
1: ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಡಿ, ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ ಮಾಡ್ತೋರ್ಸಿ.
2: ಹೌದಾ ಮಿಸ್, ಮಾಡೋಣ ಮಿಸ್.
1: ಮಿಕ್ಕವ್ರು ಬರ್ಲಿಕ್ಕೆ ಇನ್ನೂ 15 ನಿಮಿಷ ಇದೆ. ನಿಮ್ಮ ಸೀನ್ ವರ್ಕ್ ಸಿದ್ಧವಾಗಿದ್ರೆ ತೋರ್ಸಿ ನೋಡೋಣಂತೆ.
2: ಎಸ್ ಮಿಸ್, ಹಾಗೆ ಆಗ್ಲಿ ಮಿಸ್.
0: ನೀವು ಕೂಡಿ ಮಿಸ್, ಅವನು ಸಂಪಾದಕನ ರೋಲ್ ಮಾಡ್ತಾನೆ, ನಾನು ಸಂದರ್ಶಕ ರೋಲ್ ಮಾಡ್ತೀನಿ.
2: 4ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ ಮಿಸ್. ಸ್ವರಾಜ್ಯ ಅಂದರೆ ಏನು ಅನ್ನುವ ಚಾಪ್ಟರ್.
0: ಸಮಯ 1908. ಗಾಂಧೀಜಿ ಲಂಡನ್ನಿಂದ ದಕ್ಷಿಣ ಆಫ್ರಿಕಾದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆಗ ಬರೆದಿದ್ದು ಹಿಂದ್ ಸ್ವರಾಜ್.
1: ಗಾಂಧೀಜಿ ಈ ಪುಸ್ತಕವನ್ನ ಸಂಭಾಷಣೆ ರೂಪದಲ್ಲೇ ಯಾಕೆ ಬರೆದ್ರು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ?
0: ಹೆಚ್ಚು ಡ್ರಾಮಾಟಿಕ್ ಆಗಿರುತ್ತೆ ಅಂತ ಇರ್ಬೇಕು ಮಿಸ್.
1: ಹೌದು, ಆದ್ರೆ ಅದಕ್ಕಿಂತ ಗಾಢವಾದ ಕಾರಣ ಇತ್ತು.
2: ಏನದು ಹೇಳಿ ಮಿಸ್.
1: ಗಾಂಧೀಜಿಯವರು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ರು.
2: ಅರೆ ಹೌದಲ್ವಾ, ಹೊಳೆದೇ ಇರಲಿಲ್ಲ. ಗೀತೆ ಕೂಡ ಸಂಭಾಷಣೆ ತಾನೆ.
1: ಆಗ ಒಂದ್ ಅರ್ಥದಲ್ಲಿ ಗಾಂಧೀಜಿ ಸಹ ಯುದ್ಧ ಭೂಮಿಯಲ್ಲಿದ್ರು. ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕಿಗಾಗಿ ಹೋರಾಟ ನಡೆಸಿದ್ರು. ಅವರು ತನ್ನ ಪತ್ರಿಕೆಯನ್ನೇ ನೈತಿಕ ಆಯುಧ ಅಂತ ತಿಳಿದಿದ್ರು.
0: ಶುರು ಮಾಡೋಣವಾ ಮಿಸ್?
1: ಮಾಡಿ, ನಾನು ನೋಡ್ತಾ ಇದ್ದೀನಿ.
2: ಇಂಗ್ಲಿಷರನ್ನ ಯಾಕೆ ದೇಶ ಬಿಟ್ಟು ಓಡಿಸಬೇಕು ಹೇಳು.
0: ಯಾಕೆಂದ್ರೆ ಅವರ ಆಡಳಿತದಿಂದ ದೇಶ ದಿವಾಳಿ ಎದ್ದಿದೆ. ನಮ್ಮ ಹಣ ಕೊಳ್ಳ ಹೊಡಿತಿದ್ದಾರೆ ಅವರು. ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಅವರಿಗೆ ಆಗಿದೆ. ನಮ್ಮನ್ನ ಗುಲಾಮಗಿರಿಯಲ್ಲಿಟ್ಟಿದ್ದಾರೆ. ಅವರ ಗರ್ವ ಅತಿಯಾಗಿದೆ.
3: ಹಣ ಕೊಳ್ಳೆ ಹೊಡೆಯದಿದ್ದರೆ, ನಿಗರ್ವಿಗಳಾದರೆ, ದೊಡ್ಡ ಹುದ್ದೆಗಳನ್ನು ಹಂಚಿಕೊಂಡರೆ ಆಗ
4: ಆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹುಲಿ ಯಾವತ್ತಾದ್ರೂ ಹುಟ್ಟುಗುಣ ಬದಲಾಯಿಸುತ್ತಾ?
3: ಸ್ವಯಂ ಅಧಿಕಾರದ ಹಕ್ಕನ್ನು ನೀಡಿದರು ಅಂತ ಇಟ್ಕೋ. ಕೆನಡಾ ದಕ್ಷಿಣ ಆಫ್ರಿಕಾಗಳ ತರಹ ನಮ್ಮನ್ನು ಪರಿಗಣಿಸಿದರು ಅಂತ ಇಟ್ಕೋ. ಆಗ
4: ನಮ್ಮದೇ ನೌಕಾಬಲ, ನಮ್ಮದೇ ಸೈನ್ಯ, ಒಟ್ಟಾರೆಯಾಗಿ ನಮ್ಮ ಹಿರಿಮೆ ಸಾಧ್ಯವಾದರೆ ಯಾಕಾಗಬಾರದು?
3: ನಿನಗೆ ಇಂಗ್ಲಿಷ್ ಆಡಳಿತ ಬೇಕು, ಇಂಗ್ಲಿಷರು ಬೇಡ. ಹುಲಿಯ ಗುಣ ಬೇಕು, ಮೈ ಮೇಲಿನ ಪಟ್ಟೆಗಳು ಬೇಡ. ಹೌದು ತಾನೆ, ಅಂತಹ ವ್ಯವಸ್ಥೆನ ಹಿಂದೂಸ್ತಾನ ಅನ್ನೋದಕ್ಕಿಂತ ಇಂಗ್ಲಿಷ್ ತಾನ ಅನ್ನಬಹುದೋ ಏನೋ. ನಾನು ಬಯಸುವ ಸ್ವರಾಜ್ಯ ಅದಲ್ಲ.
4: ಏನು ಈಗ ಹೇಳ್ತೀರಿ? ಪ್ರಜಾಸತಿಯ ತೌರುಮನೆ ಅಂತಾರೆ ಇಂಗ್ಲೆಂಡ್ನ. ಸ್ಪೆನ್ಸರ್, ಮಿಲ್ಸ್, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲಾ ಇರೋದು ಅಲ್ಲಿ. ಪಾರ್ಲಿಮೆಂಟುಗಳ ಮಹಾಮತೆ ಅನ್ಸ್ಕೊಂಡಿರೋ ಇಂಗ್ಲಿಷಿನ ಮಾದರಿ ನಮ್ಮ ದೇಶಕ್ಕೆ ಬೇಡ್ವಾ?
3: ಇಂಗ್ಲೆಂಡ್ನ ಸ್ಥಿತಿ ಚಿಂತಾಜನಕವಾಗಿದೆ. ಪಾರ್ಲಿಮೆಂಟುಗಳ ಮಹಾಮಾತೆ ಅಂತ ನೀನು ಕರೆದ ಸಂಸ್ಥೆ ನನ್ನ ಪ್ರಕಾರ ಒಬ್ಬ ಬಂಜೆ ಇದ್ದ ಹಾಗೆ, ಅಥವಾ ಬೆಲೆವೆಣ್ಣಿನ ಹಾಗೆ.
4: ಛೇ, ಎಂತ ಮಾತಾಡ್ತೀರಿ?
3: ಬಹಳ ಕೆಟ್ಟ ಪದ ಬಳಸಿದೆ, ನಿಜ. ದುರದೃಷ್ಟವಶಾತ್ ಅದು ಸೂಕ್ತವಾದ ಪದ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸ್ವಂತ ಇಚ್ಛಾಶಕ್ತಿಯಿಂದ, ಅಂದರೆ ಹೊರಗಿನ ಪ್ರತಿಭಟನೆ ಇಲ್ಲದೆ, ಒಂದೂ ಒಳ್ಳೆಯ ಕೆಲಸ ಮಾಡಿಲ್ಲ. ಇನ್ನೂ ಬೆಲೆವೆಣ್ಣಿನ ಹಾಗೆ, ಯಾಕೆಂದರೆ ಅಧಿಕಾರ ನಡೆಸುವ ಮಂತ್ರಿ ಮಹೋದಯರು ಆಗಾಗ ಬದಲಾಗ್ತಿರ್ತಾರೆ. ಇವತ್ತು ಮಿಸ್ಟರ್ ಆಸ್ಕ್ವಿತ್ ಬರ್ತಾನೆ, ನಾಳೆ ಮಿಸ್ಟರ್ ಬೇಲ್ಫೋರ್ತ್ ಬರ್ತಾನೆ.
4: ಕೊಂಕು ಮಾತಾಡ್ತಿದ್ದೀರಿ ನೀವು?
3: ಹಾಗಂದುಕೊಂಡಿದ್ದೀಯ ಅಷ್ಟೇ. ಪಾರ್ಲಿಮೆಂಟ್ ಸದಸ್ಯರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿರುವ ಜನಪ್ರಿಯ ನಂಬಿಕೆ ಏನು ಅಂತ ಗೊತ್ತೇನು? ಸ್ವಾರ್ಥಿಗಳು, ಸಮಯ ಸಾಧಕರು ಅಂತ. ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಹೆದರಿಕೆ, ಹೆದರಿಕೆ ಅಲ್ಲಿನ ಚಾಲಕ ಶಕ್ತಿ. ಇವತ್ತು ಮಾಡಿದ್ದನ್ನ ನಾಳೆ ಮುರಿತಾರೆ. ಮಹತ್ವದ ಚರ್ಚೆಗಳ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಇಲ್ಲ ಕಿವಿತೂತು ಬೀಳೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಕಾರ್ಲೆಲ್ ಏನಂದಿದ್ದ ಗೊತ್ತೇನು? ಪಾರ್ಲಿಮೆಂಟ್ ಅನ್ನೋದು ವಿಶ್ವವಿಖ್ಯಾತವಾದ ಒಂದು ತಲೆಹರಟೆ ಅಂದಿದ್ದ ಅವನು.
4: ಮತ್ಯಾರೋ ಮಗು ಅಂದಿದ್ರಲ್ವಾ?
3: ಹೌದು, 700 ವರ್ಷಗಳ ನಂತರವೂ ಬೆಟ್ಟು ಚೀಪುತ್ತಲೇ ಉಳಿದಿದೆ ಇಂಗ್ಲೆಂಡಿನ ಈ ಕೂಸು.
4: ಇಂಗ್ಲಿಷ್ ಜನತೆಯ ಬಗ್ಗೆ ಏನಂತೀರಿ ಅವರಾದರೂ?
3: ಊಹೋ, ಅಲ್ಲಿನ ಮತದಾರನಿಗೆ ಪತ್ರಿಕೆ ಅಂದರೆ ಬೈಬಲ್ ಇದ್ದ ಹಾಗೆ. ಇನ್ನೂ ಪತ್ರಿಕೆಗಳು, ಅವು ಮತ್ತೆ ಮತ್ತೆ ಅಭಿಪ್ರಾಯ ಬದಲಿಸ್ತಾ ಇರುತ್ತವೆ. ಶುದ್ಧ ಅಪ್ರಾಮಾಣಿಕ ಸಂಸ್ಥೆಗಳು.
4: ಇಂಗ್ಲೆಂಡಿನ ಸ್ಥಿತಿಗೆ ಯಾರು ಕಾರಣ ಅಂತೀರಿ ಹಾಗಿದ್ರೆ?
3: ಜನತೆ ಅಂತೂ ಅಲ್ಲ, ಯಂತ್ರ ನಾಗರಿಕತೆ ಕಾರಣ. ಹೆಸರಿಗೆ ನಾಗರಿಕತೆ ಅಷ್ಟೇ. ಯಂತ್ರ ನಾಗರಿಕತೆ ಅನ್ನೋ ದೈತ್ಯನ ಕಾಲಿಗೆ ಸಿಕ್ಕು ಯುರೋಪಿನ ದೇಶಗಳು ಇನ್ನು ಪಾತಾಳಕ್ಕೆ ಇಳಿತಿವೆ.
4: ತೀರ ಸ್ಥೂಲವಾಗಿ ಮಾತಾಡ್ತಿದ್ದೀರಾ ನೀವು?
3: ಯಂತ್ರ ನಾಗರಿಕತೆಯ ವ್ಯಾಮೋಹ ಅನ್ನೋದು ಕನಸಿನ ಹಾಗೆ, ಆದರೆ ಅದರ ಪರವಾಗಿ ವಕೀಲಿ ಮಾಡೋರಿಗೆ ಮಾತ್ರ ಕನಸೇ ನನಸು ಅಂತ ಭ್ರಮೆ. ಹಾಗಂತ ಯಂತ್ರ ನಾಗರಿಕತೆಯ ವಕೀಲರುಗಳಲ್ಲಿ ಪ್ರಚಂಡ ಬುದ್ಧಿವಂತರಿದ್ದಾರೆ, ಒಳ್ಳೆಯವರೂ ಇದ್ದಾರೆ.
4: ನಿರ್ದಿಷ್ಟವಾಗಿ ಮಾತನಾಡಿ ಪ್ಲೀಸ್.
3: ಐಹಿಕ ಸುಖ ಹಾಗೂ ಸಂಪತ್ತು ಬದುಕಿನ ಅಂತಿಮ ಸತ್ಯ ಅಂತ ತಿಳಿದಿದ್ದಾರೆ ಅವರು. ಮೊದಲು ನೇಗಿಲಿನಿಂದ ಉಳ್ತಾ ಇದ್ದ

0: ಮಾಡಿದೆವು. ಈಗ ಯಂತ್ರಗಳಿಂದ ಉಳ್ತಾರೆ, ಭಾರಿ ಭಾರಿ ಜಮೀನನ್ನ ಒಂದೇ ಸಲಕ್ಕೆ ಉಳ್ತಾರೆ. ಮೊದಲು ಕೆಲವರು ಮಾತ್ರ ಗ್ರಂಥ ರಚಿಸುತ್ತಿದ್ದರು, ಈಗ ಯಾರು ಬೇಕಾದರೂ ಏನು ಬೇಕಾದರೂ ಬರೆದು ಪ್ರಿಂಟ್ ಹಾಕಿಸಿ ವಿಷಬೀಜ ಬಿತ್ತಾರೆ. ಮೊದಲು ಚಕ್ಕಡಿಯಲ್ಲಿ ಹೋಗ್ತಾ ಇದ್ವಿ, ಈಗ ಗಾಳಿಲಿ ಹೋಗ್ತೀವಿ. ಇದು ನಾಗರಿಕತೆನಾ? ಯಾರು ಕೈಕಾಲು ಬಳಸಬೇಕಿಲ್ಲ, ಗುಂಡಿ ಒತ್ತಿದರೆ ಸಾಕು, ಊಟ ಬಂದು ಬೀಳತ್ತೆ, ಬಟ್ಟೆ ಬಂದು ಬೀಳುತ್ತೆ, ಪೇಪರ್ ಬಂದು ಬೀಳುತ್ತೆ, ಮತ್ತೊಂದು ಗುಂಡಿ ಒತ್ತಿದರೆ ಗಾಡಿ ಸಿದ್ಧವಾಗಿ ನಿಂತಿರುತ್ತೆ. ಇದು ನಾಗರಿಕತೆನಾ? ಇನ್ನೂ ಯುದ್ಧಗಳು. ಮೊದಲೆಲ್ಲ ಜನ ಬಡಿದಾಡಿದರೆ ಕನಿಷ್ಠ ಪಕ್ಷ ದೈಹಿಕ ಶಕ್ತಿಯ ತುಲನೆಯಾದರೂ ಆಗ್ತಿತ್ತು. ಈಗ ಎಲ್ಲೋ ಕೂತುಕೊಂಡು ಎಲ್ಲಿಂದಲೋ ಗುಂಡಿ ಒತ್ತಿ ಸಾವಿರ ಸಾವಿರ ಜನರನ್ನ ಸಾಯಿಸಿ ಬಿಡಬಹುದು. ಇದು ನಾಗರಿಕತೆನ? ಮೊದಲು ಮನುಷ್ಯನ್ನ ಬಲವಂತದಿಂದ ಗುಲಾಮರನ್ನ ಮಾಡ್ತಿದ್ವಿ, ಈಗ ದುಡ್ಡಿನಾಸೆಗೆ ನಾವೇ ಸಂತೋಷದಿಂದ ಗುಲಾಮರಾಗ್ತೀವಿ. ಇದು ನಾಗರಿಕತೆನ? ಕಾಯಿಲೆಗಳನ್ನ ನೋಡು, ಕನಸಿನಲ್ಲಾದರೂ ಯೋಚಿಸಿದ್ಯಾ ಇಷ್ಟೆಲ್ಲ ಕಾಯಿಲೆಗಳು ಇದಾವೆ ಅಂತ? ಅದಕ್ಕೆ ಸರಿಸರಿಯಾಗಿ ಡಾಕ್ಟರುಗಳು, ಆಸ್ಪತ್ರೆಗಳು, ದುಡ್ಡು, ಮನುಷ್ಯನ ಆರೋಗ್ಯ ಮಾತ್ರ ಸೊನ್ನೆ. ಇದು ನಾಗರಿಕತೆನಾ?
1: ಸ್ವಲ್ಪ ನಿಲ್ಲಿಸ್ತೀರಾ?
2: ಯಾಕೆ ಮಿಸ್, ತಪ್ಪಾ ಇದೆ ಮಿಸ್?
1: ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದಿರಿ, ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಿದಿರಿ ಅಷ್ಟೇ.
3: ಅರ್ಥವಾಗಲಿಲ್ಲ ಮಿಸ್.
1: ಗಾಬರಿ ಆಗ್ಬೇಡಿ, ಇಲ್ಲಿ ತನಕ ನೀವು ಮಾಡಿದ ಸೀನಿನ ಚರ್ಚೆ ಮಾಡೋಣ ಅನ್ಸಿ ತಡದೆ ಅಷ್ಟೆ. ನೀವು ಮಾಡುತ್ತಿರುವ ಸೀನ್ ವರ್ಕ್ ನಲ್ಲಿ ಗಾಂಧೀಜಿಯವರ ಬಗ್ಗೆ ಏನ್ ಚಿತ್ರ ಮೂಡುತ್ತೆ ಹೇಳಿ, ಯಾರಾದ್ರೂ ಹೇಳ್ತೀರಾ?
4: ನನಗನ್ನಿಸಿದ್ದು ಗಾಂಧೀಜಿ ಆಧುನಿಕತೆಯ ವಿರೋಧಿ ಅಂತ.
3: ಯಂತ್ರ ವಿರೋಧಿ ಅಂತಲೂ ಅನಿಸಿತು.
1: ಹೌದಾ?
2: ಇವೆಲ್ಲ ಅವರದ್ದೇ ಮಾತು ಮಿಸ್.
1: ಗಾಬರಿ ಆಗ್ಬೇಡಿ, ಅಂತರಂಗದ ಸಂಗತಿ ಹೇಳಿ ಅಲ್ವಾ.
3: ಅವರ ಕ್ರಿಟಿಕ್ಸ್ ಹೇಳಿದ್ದನ್ನ ನೆನಪು ಮಾಡಿ ಕೊಡ್ತಾ ಇದ್ದೀರಿ. ವೆಸ್ಟರ್ನ್ ಕ್ರಿಟಿಕ್ಸ್, ಮಿಸ್ಟರ್ ಕೋಲ್, ಪ್ರೊಫೆಸರ್ ಸ್ಯಾಡಿ.
1: ಅದು ಹೌದು, ಅದನ್ನು ಹೇಳಿ. ಉತ್ತರ ರೂಪದಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಅದನ್ನು ಹೇಳಿ.
2: ಹೇಳ ಮಿಸ್, ಅದನ್ನು ಅಭ್ಯಾಸ ಮಾಡಿದ್ದೀವಿ.
1: ಪರವಾಗಿಲ್ವಾ?
5: ಖಂಡಿತ, ಇಂಟ್ರೆಸ್ಟಿಂಗ್ ಆಗಿದೆ.
1: ಹಾಗಾದ್ರೆ ಆಯ್ತು, ಹೇಳಿ.
2: ಫಾರ್ ಎಕ್ಸಾಂಪಲ್, ಮಿಸ್ಟರ್ ಮಿಡ್ಲಿಟನ್ ಮುರ್ರೆ ಹೀಗೆ ಹೇಳ್ತಾರೆ, ತನ್ನ ಆದರ್ಶದ ಆತುರದಲ್ಲಿ ಗಾಂಧೀಜಿ ಚರಕ ಕೂಡ ಒಂದು ಯಂತ್ರ ಅನ್ನೋ ಸಂಗತಿನ ಮರೆತು ಬಿಡ್ತಾರೆ ಅಂತಾರೆ. ಹಾಗಿದ್ರೆ ಚರಕವನ್ನ ಬಹಿಷ್ಕರಿಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ.
3: ಪ್ರೊಫೆಸರ್ ಬರ್ನ್ಸ್ ಗಾಂಧೀಜಿ ಅವರನ್ನ ಟೀಕೆ ಮಾಡ್ತಾ, ಯಾವುದೇ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಬಹುದು, ದುರ್ಬಳಕೆಯ ನೈತಿಕ ಜವಾಬ್ದಾರಿ ಯಂತ್ರಗಳನ್ನು ಬಳಕೆ ಮಾಡುವ ಮನುಷ್ಯನದ್ದೇ ಹೊರತು ಯಂತ್ರದ್ದಲ್ಲ ಅಂತಾರೆ.
2: 1928 ದೆಹಲಿಯಲ್ಲಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ಗಾಂಧೀಜಿ ಈ ಎಲ್ಲಾ ವಿಷಯಗಳನ್ನ ಚರ್ಚಿಸಿದ್ದಾರೆ. 1928 ಗಾಂಧೀಜಿಯವರನ್ನ ಇಂಟರ್ವ್ಯೂ ಮಾಡಿದ ಯುರೋಪಿನ ಸಂದರ್ಶಕಿಯಾಗಿ ನಾನು ಪ್ರಶ್ನೆ ಮಾಡ್ತೇನೆ, ಇವನು ಗಾಂಧೀಜಿಯಾಗಿ ಉತ್ತರ ಕೊಡ್ತಾನೆ. ಮಿಸ್ಟರ್ ಗ್ಯಾಂಡಿ, ನೀವು ಯಂತ್ರಗಳ ವಿರೋಧಿ ಏನು?
3: ಅದು ಹೇಗೆ ಸಾಧ್ಯ? ನನ್ನ ದೇಹವು ಕೂಡ ಸಂಕೀರ್ಣವಾದ ಒಂದು ಯಂತ್ರವೇ ತಾನೆ. ಈ ಚರಕು ಒಂದು ಯಂತ್ರವೇ, ಹಲ್ಲಿನ ಕಸ ತೆಗೆಯುವ ಈ ಕಡ್ಡಿಯೂ ಒಂದು ಯಂತ್ರವೇ. ಯಂತ್ರದ ಹುಚ್ಚಿಗೆ ಬೀಳುವುದು ತಪ್ಪು ಅಂದೆ ಅಷ್ಟೇ. ಯಂತ್ರ ದುಡಿಮೆ ಉಳಿಸುತ್ತೆ ಅಂತ ಹೇಳ್ತೀವಿ, ಆದ್ರೆ ಉಳಿಸಿ ಏನು ಮಾಡಬೇಕು ಹೇಳಿ? ಹಳ್ಳಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ಬೇಕಾ? ಜನ ಬೀದಿ ಬೀದಿಲಿ ಹಸಿವೆಯಿಂದ ಸಾಯೋ ಹಾಗೆ ಮಾಡ್ಬೇಕಾ?
6: ಗುರು, ಇದು ಪ್ಯೂರ್ ಮಾರ್ಕ್ಸ್.
4: ಲೇ, ಏನು ಮಾರ್ಕ್ಸ್? ಕಾಲ್ ಮಾರ್ಕ್ಸ್ ಕಾಣೋ ದಡ್ಡ
1: ಸದ್ದು.
7: ಬೆರಳೆಣಿಕೆಯ ಜನ ಇಡೀ ಮಾನವ ಜನಾಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ ಯಂತ್ರ. ನಾನು ಹೇಳ್ತೀನಿ ಕೇಳಿ, ತಂತ್ರಜ್ಞಾನದ ಹಿಂದಿರೋದು ದುಡಿಮೆ ಕಡಿಮೆ ಮಾಡಬೇಕು ಅನ್ನುವ ಉದಾತ್ತ ಧ್ಯೇಯ ಅಲ್ಲ, ಹೆಚ್ಚು ಲಾಭ ಮಾಡಬೇಕು ಅನ್ನುವ ದುರಾಶೆ ಅಷ್ಟೇ.
2: ದಯಮಾಡಿ ವಿವರಿಸ್ತೀರಾ?
7: ಯಂತ್ರಗಳನ್ನ ಸಾರಾಸಗಟು ತಿರಸ್ಕಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಜಾಣ ವ್ಯತ್ಯಯ ಮಾಡು ಅಂತ ಹೇಳ್ತಾ ಇದ್ದೀನಿ.
2: ಹೇಗೆ ವ್ಯತ್ಯಾಸ ಮಾಡ್ತೀರಿ?
7: ಉದಾಹರಣೆಗೆ ಈ ಸಿಂಗರ್ ಹೊಲಿಗೆ ಯಂತ್ರವನ್ನೇ ತಗೋ, ಅದು ಒಂದು ಉಪಕಾರಿ ಯಂತ್ರ ಅಂತೇನೆ ನಾನು.
2: ಗಾಂಧೀಜಿ, ಹೊಲಿಗೆ ಯಂತ್ರ ಮಾಡ್ಲಿಕ್ಕಾದ್ರೂ ಕಾರ್ಖಾನೆಗಳು ಬೇಕು ತಾನೆ, ಯಂತ್ರ ಸ್ಥಾವರ ಬೇಕು ತಾನೆ?
7: ನಿಜ, ಅಷ್ಟರ ಮಟ್ಟಿಗೆ ನಾನು ಸಮಾಜವಾದಿನೇ ಹೌದು. ಎಲ್ಲೆಲ್ಲಿ ಯಂತ್ರಸ್ಥಾವರ ಅನಿವಾರ್ಯವೋ ಅಲ್ಲೆಲ್ಲ ಅವುಗಳನ್ನ ರಾಷ್ಟ್ರೀಕರಣ ಮಾಡಬೇಕು, ಯಂತ್ರಗಳು ಲಾಭ ಬಡುಕರ ಕೈಗೆ ಸಿಕ್ಕದ ಹಾಗೆ ಮಾಡಬೇಕು ಅಂತೀನಿ ನಾನು.
1: ಮಿಸ್,
8: ಇವನು ಡೈಲಾಗ್ ಸೇರಿಸ್ತಿದ್ದಾನೆ, ಸಮಾಜವಾದ ರಾಷ್ಟ್ರೀಕರಣ ಅಂತ. ತನಗೆ ಸರಿಕಂಡದ್ದನ್ನೆಲ್ಲ ಗಾಂಧೀಜಿ ಬಾಯಿಗೆ ತುರುಕ್ತಿದ್ದಾನೆ. ಇವನು ಲೆಫ್ಟಿಸ್ಟ್
7: ಅಲ್ಲದೆ ಗಾಂಧೀಜಿ ಬಿರ್ಲಾನ ಸ್ನೇಹಿತರು ತಾನೆ. ಅವರನ್ನೇ ಕೇಳಿ, ನಾನು ಡೈಲಾಗ್ ಸೇರಿಸ್ತಿದ್ದೀನ ಅಂತ.
1: ಇಲ್ಲ ಮಾರಯ್ಯ, ಸೇರಿಸ್ತಾ ಇಲ್ಲ. ಅದು ಗಾಂಧೀಜಿ ಅವರದ್ದೇ ಮಾತು. ಈಗ ಹೊಲಿಗೆ ಯಂತ್ರಕ್ಕೆ ಹಿಂದಿರುಗಿ ಬನ್ನಿ.
2: ಗಾಂಧೀಜಿ, ಈಗ ತಾನೇ ಸಿಂಗರ್ ಹೊಲಿಗೆ ಯಂತ್ರಕ್ಕೆ ವಿನಾಯಿತಿ ಕೊಟ್ಟಿರಿ. ಹಾಗಿದ್ರೆ ವಿನಾಯಿತಿಗಳ ಸರಮಾಲೆ ಎಲ್ಲಿಗೆ ನಿಲ್ಲುತ್ತೆ ಹೇಳಿ? ವಿನಾಯಿತಿಗಳ ಮಿತಿ ಯಾವುದು?
7: ಮಾನವನ ಒಳಿತು, ಮಾನವನ ಘನತೆಗೆ ಕುಂದು ಬಂದಾಗ ಯಂತ್ರ ಮಿತಿ ಮೀರಿತು ಅಂತ ತಿಳಿ. ಯಂತ್ರಗಳು ಮನುಷ್ಯನನ್ನ ತನ್ನ ಅಡಿಯಾಳಾಗಿಸಿಕೊಳ್ಳಲಿಕ್ಕೆ ಬಿಡಬಾರದು ಅಷ್ಟೇ.
2: ಸೈಕಲ್ ಬಗ್ಗೆ ಏನಂತೀರಿ? ಕಾರಿನ ಬಗ್ಗೆ ಏನಂತೀರಿ?
7: ಕಾರು ಬೇಡ. ಕಾರಿನ ವೇಗದಲ್ಲಿ ಪ್ರಯಾಣ ಮಾಡೋದು ಮನುಷ್ಯನ ಮೂಲಭೂತ ಅಗತ್ಯ ಅಲ್ಲ.
2: ಹಾಗಾದ್ರೆ ಯಾವುದು ಮೂಲಭೂತ ಅಗತ್ಯ ನಿಮ್ಮ ಪ್ರಕಾರ?